ನಮಸ್ತೆ, ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 7ನೇ ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 28ನೇ ತಾರೀಕು. ಈಗ ವೇಳೆ 5:58:33. ಈ ದಿನದ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಾ ಇದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಲತಾ ಕೇಟಿ ಮಾಡುವ ನಮಸ್ಕಾರಗಳು. ಈ ದಿನದ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

ನಮಸ್ತೆ, ಶುಭ ಮುಂಜಾನೆ. ಸಮಯ 6:01 ಆಗಿದೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಶುಭೋದಯ. ಹಾಗೆ ಈ ದಿನದ ಕಾರ್ಯಕ್ರಮಗಳ ಕಿರು ಪರಿಚಯವನ್ನು ಮಾಡಿಕೊಡುವಂತಹ ಈ ಹೊತ್ತಿನಲ್ಲಿ 6:10 ನಾದಾರ್ಚನೆಯಲ್ಲಿ ಭಕ್ತಿಗೀತೆಗಳನ್ನ ಆಲಿಸಬಹುದು. 6:50 ಕೇಳಿ ಕನ್ನಡ ರತ್ನ ಭಂಡಾರ. 7:15 ಭಾವಸ್ಪಂದನದಲ್ಲಿ ಭಾವಗೀತೆಗಳನ್ನ ಆಲಿಸಬಹುದು. 7:35 ಕನ್ನಡದಲ್ಲಿ ವಾರ್ತೆಗಳು. 7:45 ಭಾವಸ್ಪಂದನ ಮುಂದುವರಿಯಲಿದೆ. 8:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 8:30 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಕಾರ್ಯಕ್ರಮನ ಆಲಿಸಬಹುದು. 8:45 ಹಲೋ ಕರ್ನಾಟಕ. 9:00 ಸಖತ್ ಸಾಂಗ್, ನಿಮ್ಮ ನೆಚ್ಚಿನ ಗೀತೆಯನ್ನು ಆಲಿಸಬೇಕಂದ್ರೆ ಆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ಹಾಗೆ 10:00 ಸಿನಿ ಚಿಟ್ಟೆ, 11:00 ಆಪ್ಕಿ ಪಸಂದ್, 12:00 ಪ್ರದೇಶ ಸಮಾಚಾರವನ್ನು ಕೇಳಿ, 12:05 ನವಿಲುಗರಿ ಕಾರ್ಯಕ್ರಮ, 1:00 ಕರೆಯಲ್ಲಿ ಕೈರುಚಿ, 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 2:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 2:30 ಪ್ರದೇಶ ಸಮಾಚಾರ, 2:40 ಎವರ್ಗ್ರೀನ್ ಕನ್ನಡ ಸಾಂಗ್ಸ್ಗಳನ್ನ ಕೇಳಬಹುದು. 2:45 ಆಕಾಶ ಬುಟ್ಟಿ, 3:00 ನ್ಯಾಯವಾಣಿ, 3:05 ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೇಳಬಹುದು. ಹಾಗೆಯೇ 4:00 ಸಂದೇಶ್ ಟು ಸೋಲ್ಜರ್ಸ್. ಗಂಟೆಗೆ ನಾನ್ ಸ್ಟಾಪ್ ಸಂಜೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಆಲಿಸಬಹುದು. 6:00 ಪ್ರಕಟಣೆಗಳಿರುತ್ತೆ. 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 6:10 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 6:20 ಸಂಸ್ಕೃತದಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 6:30 ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. 6:40 ಕೇಳಿ ಪ್ರದೇಶ ಸಮಾಚಾರ. ನಂತರ 6:50 ಸನ್ಸೆಟ್ ಸುರುಬಿ ಕನ್ನಡ ಗೀತೆಗಳನ್ನ ಆಲಿಸುವಂತಹ ಕಾರ್ಯಕ್ರಮ. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 7:45 ಒಲವಿನ ಆಲಾಪ. 8:45 ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತೆಗಳು. 9:15 ಸುಕೂನ್ ಕೆ ಪಲ್ ಹಿಂದಿ ಗೀತೆಗಳನ್ನ ಕೇಳುವ

ನಮಸ್ತೆ ಶುಭ ಮುಂಜಾನೆ ಆತ್ಮೀಯ ಕೇಳುಗರಿಗೆಲ್ಲ, ನಾದಾರ್ಚನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ. ಎನಿತೆನಿತು ವಿಕಾರ ಪರಿಣಾಮಗಳ ನಮ್ಮ ಮನಕಾಗಿಪುವ ಲೋಕರೂಪ ಶಕ್ತಿಗಳು, ಅನಿತನಿತು ಸತ್ಯತೆಯವ ಕುಂಟು ಜೀವಿತದೇ ಅನುಭವವೇ ದಿಟ್ಟದಳತೆ, ಮಂಕುತಿಮ್ಮ ಅಂತ ಹೇಳಿದರೆ ನಮ್ಮ ಡಿ ವಿ ಜಿ. ಲೋಕದಲ್ಲಿರುವ ರೂಪಶಕ್ತಿಗಳು ಎಷ್ಟೆಷ್ಟೋ ವಿಕಾರ ಪರಿಣಾಮಗಳನ್ನ ನಮ್ಮ ಮನಸ್ಸಿನ ಮೇಲಾಕ್ಸಿದ್ರೆ ಅವುಗಳಿಗೆ ನಾವು ವಿರುದ್ಧವಾಗಿ ಅಷ್ಟಿಷ್ಟು ಸತ್ಯಾಂಶಗಳನ್ನು ಕೂಡ ಕಂಡಿರ್ತೀವಿ. ಆದರೆ ಬಾಳುವೆಯಲ್ಲಿ ಅನುಭವವೇ ನಿಜವಾದ ಅಳತೆ ಗೋಲಾಗಿರುತ್ತಂತೆ ಅಂತ ಹೇಳ್ತಾ ಈ ದಿನದ ಮೊದಲನೇ ಗೀತೆಯಾಗಿ ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇರುವ ಈ ಒಂದು ಗೀತೆಗೆ ನರೇಂದ್ರನಾಥ್ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

ತರಿದು ಬಿಡು, ತೊರೆದು ಬಿಡು, ತೊಡೆದು ಬಿಡು ನೆನಹಿಂದ. ಕರೆ ಕರೆಯ ಬೇರುಗಳ ಮನದ ಗಂಟುಗಳ ಉರಕೆ ಸೊಗಸೆನಿಸಿದ ಪ್ರೀತಿಹಾರ ಮುಮ್ಮೋರ್ಮೆ ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ. ಅಂದರೆ ಕಿರಿಕಿರಿ ಉಂಟು ಮಾಡುವ ಬೇರುಗಳ ಮನದ ದುರಾಸೆ ಗಂಟುಗಳ ಕತ್ತರಿಸಾಕ್ಬಿಡ್ಬೇಕಂತೆ, ಹಾಗೆ ಬಿಟ್ಬಿಡ್ಬೇಕಂತೆ, ಎಚ್ಚರದಿಂದ ತಡೆ ಹಾಕ್ಬೇಕಂತೆ. ಕೊರಳಿಗೆ ಸೊಗಸು ಎನಿಸುವ ಪ್ರೀತಿಯ ಹಾರವು ಆತ್ಮಕ್ಕೆ ಒಮ್ಮೊಮ್ಮೆ ನೇಣಿನ ಹಗ್ಗನು ಕೂಡ ಆಗತ್ತೆ ಅಂತ ಹೇಳಿದರೆ ನಮ್ಮ ಡಿ ವಿ ಜಿಯವರು ಕಗ್ಗದಲ್ಲಿ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಇರುವಂತಹ ಸಾಯಿಬಾಬನ ಒಂದು ಭಕ್ತಿಗೀತೆ. ಆರ್ ಎನ್ ಜೈ ಗೋಪಾಲ್ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ನೇತ್ರಯುಗಳಂ ಪಿಡಿಗುವಂದು ಲಕ್ಷ್ಯವ ಕೂಡಿ ಹಸ್ತಯುಗ ಸಾಧಿಪುದು ಮನದರ್ಥ ಹೊಂದನ್. ದ್ವೈತದಿಂದ ದ್ವೈತ ವದ್ವೈತದೊಳ್ ದ್ವೈತ ಚೈತನ್ಯ ಲೀಲೆ ಇದು ಮಂಕುತಿಮ್ಮ. ಅಂದರೆ ಕಣ್ಣುಗಳು ಎರಡಾದರೂ ನೋಡುವ ನೋಟ ಒಂದೇ, ಕೈಗಳು ಎರಡಿದ್ರೂ ಮಾಡುವ ಕಾರ್ಯ ಒಂದೇ, ಎರಡು ಕಣ್ಣು ಕೈಗಳು ದ್ವೈತ, ಒಂದೇ ನೋಟ ಕಾರ್ಯ ಅದ್ವೈತ ಆಗಿರುತ್ತೆ. ದ್ವೈತದಲ್ಲಿ ಅದ್ವೈತವನ್ನು ಕಾಣುವುದು, ಅದ್ವೈತಕ್ಕೆ ದ್ವೈತವೇ ಸಹಕಾರಿ. ಇದು ಬ್ರಹ್ಮನ ಲೀಲೆ ಅಂತ ಹೇಳಿದರೆ ನಮ್ಮ ಡಿ ವಿಜಿಯವರು. ಈಗ ಕೇಳಿ ಪುತ್ತೂರು ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿರುವಂತಹ ಗೀತೆ.

ದ್ವೇಷ ಸದಾ ನಮ್ಮಿಂದ ದೂರ ಇರಬೇಕಂತೆ. ಅದಕ್ಕೆ ಒಂದು ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ, ಪ್ರಣಯೋ ಮರಣಾಂತಹ ಸ್ಯಾತ್ ಕೋಪಸ್ತು ಕ್ಷಣಭಂಗುರಃ ಉಪದೇಶೋ ಯಥಾ ಕಾಲಂ ವಿದ್ವೇಷೋ ನ ಕದಾಚನ. ಅಂದರೆ ಸ್ನೇಹವು ಸಾಯುವವರೆಗೆ ನಮ್ಮ ಜೊತೆ ಇರಬೇಕು, ಕೋಪ ಕ್ಷಣ ಮಾತ್ರ ಇರಬೇಕು, ಅವಶ್ಯವಿದ್ದಾಗ ಮಾತ್ರ ಉಪದೇಶಗಳು ನಮ್ಮಿಂದ ಆಚೆ ಬರಬೇಕು, ದ್ವೇಷ ಮಾತ್ರ ಯಾವತ್ತೂ ನಮ್ಮ ಜೊತೆ ನಮ್ಮ ಹಿಂದೆ ಬಾರದೇ ಇರಲಿ ಅನ್ನೋದು ಈ ಒಂದು ಶ್ಲೋಕದ ಅರ್ಥವಾಗಿದೆ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ಭಗವಾನ್ ಶ್ರೀ ಸಾಯಿಬಾಬಾ ಚಲನಚಿತ್ರದಿಂದ.

ಯಾವಾಗಲೂ ನಮ್ಮ ಆತ್ಮವನ್ನು ನಾವು ಅರಿಯಬೇಕಂತೆ. ಅದಕ್ಕೆ ಹೀಗೆ ಹೇಳಿದ್ದಾರೆ, ಅಧೀತ್ಯ ಚತುರೋವೇದಾನ್ ವ್ಯಾಕೃತ್ಯುಷ್ಟ ದಶ ಸ್ಕೃತಿ ಅಕ್ರೋಶಮ್ಯಸ್ಯ ವೈಫಲ್ಯ ಮಾತ್ಮಾಪಿ ಕಲಿತೋ ನಚೇತ್. ನಾಲ್ಕು ವೇದಗಳನ್ನು ಓದಿ 18 ಪುರಾಣಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ರು ಕೂಡ ಆತ್ಮವನ್ನು ನಾವೇನಾದರೂ ಅರಿತುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಮಾಡಿದಂತಹ ಅಧ್ಯಯನವೆಲ್ಲವೂ ಕೂಡ ವ್ಯರ್ಥ ಆಗತ್ತಂತೆ. ಈಗ ಕೇಳಿ ಚಿತ್ರ ಅವರ ಗಾಯನದಲ್ಲಿ ಈ ಒಂದು ಗೀತೆ, ಬಿಡಲಾರಿ ಚಲನಚಿತ್ರದಿಂದ ಇಂದ್ರ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಉತ್ಸಾಹ ಇದ್ರೆ ಯಾವಾಗಲೂ ಕೂಡ ಯಶಸ್ಸು ಖಚಿತವಾಗಿರುತ್ತಂತೆ. ಯತ್ರೋತ್ಸಾಹ ಸಮಾರಂಭೋ ಯತ್ರಾಲಸ್ಯ ವಿಹೀನತ ನಯ ವಿಕ್ರಮ ಸಂಯೋಗಸ್ತ್ರ ಶ್ರೀರಚಲಾ ಧ್ರುವಂ. ಎಲ್ಲಿ ಉತ್ಸಾಹದಿಂದ ಪ್ರಯತ್ನ ನಡೀತಾ ಇರುತ್ತೋ, ಎಲ್ಲಿ ಸೋಮಾರಿತನ ಇರೋದಿಲ್ವೋ, ಎಲ್ಲಿ ನೀತಿ ಮತ್ತು ಪರಾಕ್ರಮಗಳು ಜತೆಗೂಡಿ ಇರುತ್ತೋ, ಅಲ್ಲಿ ಸಂಪತ್ತು ಸದಾ ಸ್ಥಿರವಾಗಿರುತ್ತೆ. ಸಂಪತ್ತು ಅಂದರೆ ಬರೀ ಹಣದ ರೂಪದಲ್ಲಲ್ಲ, ಗುಣದ ರೂಪದಲ್ಲಿ, ಜ್ಞಾನದ ರೂಪದಲ್ಲಿ, ಹಾಗೆ ನೆಮ್ಮದಿಯ ರೂಪದಲ್ಲಿ ನಮ್ಮ ಜೊತೆಯಾಗಿರುತ್ತೆ. ಈಗ ಕೇಳಿ ಮತ್ತೊಂದು ಗೀತೆ, ಚಿತ್ರ ಅವರ ಧ್ವನಿಯಲ್ಲಿ, ಗಾನಯೋಗಿ ಪಂಚಾಕ್ಷರ ಗವಾಯಿ ಚಲನಚಿತ್ರದಿಂದ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ಸಮಯ ಆಗಿದೆ 6:49:23. ನಮ್ಮ ಈ ದಿನದ ನಾದಾರ್ಜನೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತದೆ ಇನ್ನೇನು 6:50. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ.

0: ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಪಾದಕರ ಡೈರಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವ ಹೆಸರು ಬಿವಿ ವೈಕುಂಠರಾಜು. ತಾಯ್ನಾಡು ಪತ್ರಿಕೆ ಮೂಲಕ ಮಿಂಚಿದ ಪ್ರತಿಭಾವಂತ ಪತ್ರಕರ್ತ. ವಾರಪತ್ರಿಕೆ ಅವರೇ ರೂಪಿಸಿದ ಭಿನ್ನ ಶೈಲಿಯ ಪತ್ರಿಕೆ. ಪ್ರಜಾವಾಣಿ, ಗೋಧೂಳಿ ಪತ್ರಿಕೆಗಳಲ್ಲಿ ಅವರು ಗಮನಾರ್ಹವಾಗಿ ಕೆಲಸ ಮಾಡಿದರು. ಕೃತಿಗಳನ್ನು ಬರೆದರು, ಅಂಕಣಗಳನ್ನು ಬರೆದರು. ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ನೇರ, ನಿಖರ, ಪ್ರಖರ ಅಂತ ಪ್ರಖ್ಯಾತರಾಗಿದ್ದರು ಬಿವಿ ವೈಕುಂಠರಾಜು. ಅವರ ಮಾತುಗಳನ್ನು ಕೇಳೋಣ.
1: ಗುಡ್ಡದ ರಂಗವ್ವನಹಳ್ಳಿ ಅಂತ ಅಂದರೆ ನಾನು ಓದಿದ್ದು ಆ ಹಳ್ಳಿಲೆ, ಪ್ರಾಥಮಿಕ 7ನೇ ತರಗತಿ ಅಂತ ಈಗೇನು ಹೇಳ್ತಾರೆ, 8ನೇ ತರಗತಿ ಯಾವಾಗ ಮಿಡ್ಲ್ ಸ್ಕೂಲ್ ಅಂತಿತ್ತು ಅಲ್ಲಿವರೆಗೆ. ಅದು ಪಕ್ಕ ಬರಳು ಸೀಮೆ, ಕೆಂಪು ಧೂಳುಮಯ, 500-600 ಮನೆ ಇರೋವಂಥ ಹಳ್ಳಿಲಿ ಇದ್ದದ್ದು 3-4 ಮರ ಮಾತ್ರ. ಊರಿನ ಹೊರಗಡೆ ಮರ ಇರ್ತದೆ, ಊರಿನಲ್ಲಿ ಬೆಳೆಸ್ಬೇಕು ಅನ್ನೋದಿಲ್ಲ. ಅದು ಯಾತಕ್ಕಿಲ್ಲ ಅನಿಸ್ತಿತ್ತು, ನನಗೆ ಗೊತ್ತಿಲ್ಲ ಯಾಕೆ ಹೀಗೆ ಅನ್ನಿಸ್ತಾ ಇತ್ತು ಅಂತ. ಒಂದು ಸರಿ ಶಾಲೆಯಲ್ಲಿ ಪಕ್ಕದಲ್ಲಿ ಕೂತಿದ್ದ ನನಗೆ ಮನೆ ಮುಂದೆ ಯಾವುದೋ ತೋಟದ ವಿಷಯ ಪಾಠ ಆಯಿತು, ಮನೆ ಮುಂದೆ ಗಿಡಗಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂದೆ. ಹ್ಞೂ ನಕ್ಬಿಟ್ಟು ಹೋ ಹೋ ಹೋ ಅಂತ. ಆಮೇಲೆ ಕ್ಲಾಸ್ ಬಿಟ್ಟ ಮೇಲೆ ಇನ್ನು ಮನೆ ಮುಂದೆ ಗಿಡಗಳಿರಬೇಕಂತೆ ಅಂತ. ಅಂದರೆ ಅಲ್ಲಿ ಎರಡು ಸ್ಥಿತಿ, ಒಂದು ಆ ರೀತಿಯ ಗಿಡಗಳು ಮರಗಳು ಇರಬೇಕು ಅನ್ನೋದು ಅಗತ್ಯ ಅವ್ರಿಗೆ ಕಂಡುಬರ್ತಾರಲ್ಲ, ಎರಡನೇದು ಕುಡಿಯೋ ನೀರೆ ಇಲ್ದಿರೋವಾಗ ಗಿಡಗಳು ಬೆಳೆಸೋದು ಹೇಗೆ ಅನ್ನೋಂಥದ್ದು. ಹೀಗಾಗಿ ಘಟನೆ ಅದನ್ನು ಚೆನ್ನಾಗಿ ಜ್ಞಾಪಕಕ್ಕೆ ಬಂದು ಇವತ್ತು ಜ್ಞಾಪಕದಲ್ಲಿದೆ. ಎರಡನೇದೇನೆಂದರೆ ಸ್ವಾತಂತ್ರ್ಯ ಬಂದಾಗ ನನಗೆ 10 ವರ್ಷ. ಸ್ವಾತಂತ್ರ್ಯ ಬಂದ ನಂತರ ಇದ್ದಕ್ಕಿದ್ದ ಹಾಗೆ ಚಟುವಟಿಕೆಗಳು ರಾಷ್ಟ್ರದ ಎಲ್ಲ ಕಡೆ ಗ್ರಾಮಗಳಲ್ಲಿ ನಡೆಯೋಕ್ಕೆ ಪ್ರಾರಂಭ ಆದವು. ಒಬ್ಬರು ರಾಮಚಂದ್ರ ರೆಡ್ಡಿ ಅಂತ, ಅವರು ಇಂಜಿನಿಯರಿಂಗ್ ಓದ್ತಾಯಿದ್ರು. ಅವರು ಕೆಲವು ಪುಸ್ತಕಗಳನ್ನು ಚಿತ್ರದುರ್ಗದಲ್ಲೇ ಸಂಗ್ರಹಿಸಿ ಅಲ್ಲೊಂದು ಸಣ್ಣ ಲೈಬ್ರರಿ ಶುರು ಮಾಡಿದರು. ನನಗೆ ಆ ಪುಸ್ತಕಗಳು ಓದೋದೇ ಕೆಲಸ. ಅಂದರೆ ಬೇರೆ ಹುಡುಗರ ಜೊತೆ ಆಟ ಪಾಠ ಇದು ಯಾವುದು ನನಗೆ ಗೊತ್ತಿಲ್ಲ. ಹುಡುಗರು ನನ್ನ ಪ್ರತ್ಯೇಕ ಇಟ್ಟಿದ್ದರು. ಯಾಕೆ ಅಂದರೆ ಶಾಲೆಯಲ್ಲಿ ಮಾಸ್ತರು ಬುದ್ಧಿವಂತ ಅಂತಿದ್ರಲ್ಲ, ಒಬ್ಬನ ಬುದ್ಧಿವಂತ ಅಂದರೆ ಬೇರೆ ಹುಡುಗರು ಸಹಿಸ್ಕೊಳ್ಳಲ್ಲ. ಹೀಗಾಗಿ ನಾನು ಪ್ರತ್ಯೇಕವಾಗಿ ಬೆಳೆಯೋಕ್ಕಾದಕ್ಕಾಯಿತು. ಕತ್ತಲು, ರಾತ್ರಿ ಆದರೆ ದೀಪ ಇಲ್ಲ, ನಕ್ಷತ್ರಗಳೇ ನಮಗೆ ಬೆಳಕು ನೀಡಬೇಕು. ಮಾತಾಡೋವಾಗಲೂ ಯಕ್ಷಲೋಕ ಅದು ಇದು ಅಂದರೆ ಅದೇ ಅನ್ನಿಸ್ತಾ ಇತ್ತು. ಆ ರೀತಿ ವಾತಾವರಣದಲ್ಲಿ ನಾನು ಬೆಳೆದನು. ಚಿತ್ರದುರ್ಗ SSLC ಇಂಟರ್ಮೀಡಿಯೇಟು, ಅಲ್ಲಿ ಜಿಲ್ಲಾ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳಿದ್ವು. ಆಗಲೇ ರಾಮಾಯಣ ದರ್ಶನ ನಾನು ಓದಿದ್ದು. ಅಂದರೆ ಲೈಬ್ರರಿಯಲ್ಲೇ ಕೂತು ಓದಬೇಕಾಗಿತ್ತು, ಯಾಕೆಂದರೆ ಕೊಂಡ್ಕೊಳ್ಳೋಕೆ ಶಕ್ತಿ ಇಲ್ಲ. ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ SR ರಾಮಸ್ವಾಮಿ ಅಂತ ಇಂಗ್ಲೀಷ್ ಪ್ರೊಫೆಸರ್ ರಿಟೈರ್ ಆದರು, ಅವರು ನಮಗೆ ಇಂಗ್ಲೀಷ್ ಟೀಚರು. ಅಂದರೆ ಅಲ್ಲೇ ನಾನು ಕನ್ನಡ ಆಂಧ್ರಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು, ಮೈಸೂರಿಗೆ ಹೋದೆ. ಹಿಂದಿನ ಕಾಲದ ಗುರುಗಳು ಅನ್ಬಹುದಂತ ಪ್ರೊಫೆಸರ್ DL ನರಸಿಂಹಾಚಾರ್ಯ ಸಿಕ್ಕಿದ್ರು. ಗಂಡು ಮಕ್ಕಳು ಇರಲಿಲ್ಲ ಅವ್ರಿಗೆ, ನನ್ನನ್ನು ಒಂದು ರೀತಿ ಸಾಕು ಮಗನ ಥರ ನೋಡಿಕೊಂಡ್ರು. ನಮ್ಮ ಸಂಪತ್ ಅಂತ ಒಬ್ಬರು ಮೇಷ್ಟಿದ್ರು, ಅವರು ಯಾರಿಗಾರು ಪರಿಚಯ ಮಾಡಬೇಕಾದ್ರೆ ವೈಕುಂಠರಾಜು DL ಸಾಕು ಮಗ ಅನ್ನೋರು. ಅದು ತಾನೇ ತಾನಾಗಿ ಕೆಲವು ಸನ್ನಿವೇಶಗಳು ಒದಗಿ ಬಂದವು. ಚಿತ್ರದುರ್ಗದಲ್ಲಿ ಓದೋವಾಗ ನಾಡದ ಕಂಪ್ನಿಗಳು ಬರವು, ಗುಬ್ಬಿ ಕಂಪ್ನಿ, ಹಿರಣ್ಯದವ್ರ ಕಂಪ್ನಿ, ಸುಬ್ಬಯ್ಯನಾಡು ಕಂಪ್ನಿ, ಗೋಗಾ ಕಂಪ್ನಿ ಎಲ್ಲನು. ಅದೇನು ಅವಳನ್ನ ರಾತ್ರಿ ನಮ್ಮ ಅಪ್ಪ ಬೈತಾಯಿದ್ರು, ಕಳ್ತನದಲ್ಲಿ ಹೋಗಿ ನೋಡಿ ಬೈದು ರಾತ್ರಿ ಮಾಡಿ ಹತ್ತಿ ಮಲಗಿ ಬೆಳಗ್ಗೆ ಬೈಸ್ಕೊಳ್ಳೋದು ನಡೀತಾ ಇತ್ತು. ಹೀಗಾಗಿ ರಂಗಭೂಮಿಯಲ್ಲಿ ಆಸಕ್ತಿ ಬಂತು. ಚಲನಚಿತ್ರ ಅಂತೂ ಎಲ್ರಿಗೂ ಆಸಕ್ತಿ. ಅವಾಗ ನಮ್ಮ ಕಡೆ ಹೆಚ್ಚು ತೆಲುಗುನೂ ಬರ್ತಾಯಿದ್ವು, ಕನ್ನಡ. ಹೈಸ್ಕೂಲಲ್ಲಿ ಓದಬೇಕಾದ್ರೆ ಅಲ್ಲೊಂದು ಅಂಗಡಿಯಲ್ಲಿ ವಿಶ್ವಕರ್ನಾಟಕ ತರಿಸೋರು, ಪತ್ರಿಕೆ ಓದೋ ಅಭ್ಯಾಸ ಬೆಳೀತು. ದಿವಂಗತ ಶೇಷಪ್ಪದವ್ರ ಕಿಡಿ ಬರ್ತಾಯಿತ್ತು. ಆ ಕಿಡಿಲಿ ಬಹಳ ತೀಕ್ಷ್ಣವಾದಂಥ ಬರಹ ಹೇಗೆ ಅಂದರೆ, ಈಗ ಸಾವುಕಾರ ಚೆನ್ನಯ್ಯ ನಾನು ಕಿಡಿ ಓದಲ್ಲ ಅಂದರೆ ಅದಕ್ಕೆ ಶೇಷಪ್ಪ ರಿಯಾಕ್ಟ್ ಮಾಡಿದ ರೀತಿ ಅಂದರೆ, ಹೌದು ನಿಮ್ಗೆ ಓದೋಕೆ ಬರಲ್ಲ, ಯಾರು ಥರ ಓದಿಸ್ಕೊಳ್ಳಿ ಅಂತ. ಈ ಥರ ಆಗಿ ಅದು ಒಂದು ರೀತಿ ಪತ್ರಿಕೋದ್ಯಮ ಇದ ರಕ್ತದಲ್ಲೇ ಬರೆದುಕೊಂಡು ತಂದಬೇಕು. ಮೈಸೂರಿಗೆ ಹೋದಾಗ ಅಲ್ಲಿ ಮಾದರಿ ಲೋಕಸಭೆ, ಅಲ್ಲಿ ನಾನು ವಿಪ್ ಚೀಫ್ ವಿಪ್. ಇದು ಆನರ್ಸ್ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಒಂದು ಕೈ ಬರಹದ ಮಾಸಿಕ. ಹೀಗೆ ಆಸಕ್ತಿ ಅದು ಹೇಗೆ ಅಂತ ಹೇಳೋದಕ್ಕಿಂತ ಅದೇ ಆಗಬಂತು, ಅದರಿಂದ ಪತ್ರಿಕೋದ್ಯಮದಲ್ಲೇ ಅಂತ. ಜೊತೆಗೆ ಒಂದು ವರ್ಷ ನಾನು ಕಾಲೇಜಿನ ಲೆಕ್ಚರ್ ಆಗಿದ್ದೆ. ಆವಾಗ ಲೆಕ್ಚರ್ಗಳಂದರೆ ಬರೀ ಸ್ಯಾಲ್ರಿಗಳು, ಕನ್ಫರ್ಮೇಷನ್ನು, ಟೆಂಪರರಿ ಸರ್ವಿಸ್ ಕಂಡೀಷನ್ಸ್ ಇವೇನೆ, ಇದೇನೆಲ್ಲ ಕೊಳತೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಪತ್ರಿಕೋದ್ಯಮ ಅಂತ ಅಲ್ಲೇ ನನಗೆ ಮಳೆತದ್ದು. ಆಮೇಲೆ ಸಿಗಲಿಲ್ಲ ಪ್ರಜಾವಣೆಯಲ್ಲಿ ನೇರವಾಗಿ, ತಾಯ್ನಾಡಿನಲ್ಲಿ ಸಿಕ್ತು, 2 ವರ್ಷ ಕೆಲಸ ಮಾಡಿದೆ. ಹೀಗೆ ಯಾವ್ಯಾವುದೋ ಕಾರಣದಿಂದ ಚಲನಚಿತ್ರ, ರಂಗಭೂಮಿ, ಸಾಹಿತ್ಯ ಹೀಗೆ ಆಸಕ್ತಿ ಬೆಳೀತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಬಿವಿ ವೈಕುಂಠರಾಜು ಅವರ ಮಾತುಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಈಗ ಕೇಳಿ ದೆಹಲಿ.

0: ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಚ್ಛ ಭಾರತ ಅಭಿಯಾನ 2.0 ಇತ್ಯಸ್ಯ ಪ್ರಭಾವಪೂರ್ಣ ಕ್ರಿಯಾನ್ವಯನಸ್ಯ ಅವಶ್ಯಕತಾಮುದ್ದಿಶ್ಯ ಸಬಲಂ ಪ್ರೋಕ್ತವಾನ್ ಯತ್ ಅಭಿಯಾನಂ ಆಧಾರಭೂತ ಸಂರಚನಾ ನಿರ್ಮಾಣಮತಿಕ್ರಮ್ಯ ನಿಯಮಿತ ನಿರೀಕ್ಷಣೇನ ನಾಗರಿಕ ಸಹಭಾಗಿತಯ ಅಥ ವಿಭಿನ್ನ ಹಿತಧಾರಕಾಣಾಂ ಸಮನ್ವಯೇನ ಮಾಪನ ಯೋಗ್ಯ ಪರಿಮಾಣಾನ್ ಸುನಿಶ್ಚಿತಂ ಕುರ್ಯಾತ್. ನವದೆಹಲ್ಯಾಂ ಏಕ ಪಂಚಾಶತ್ತಮೆ ಪ್ರಗತಿ ಉಪವೇಶನೆ ಅಧ್ಯಕ್ಷತಾಂ ಕೂರ್ವನ್ ಶ್ರೀ ಮೋದಿ ರಾಜ್ಯೇಭ್ಯಃ ನಿರ್ದಿಷ್ಟವಾನ್ ಯತ್ ಅಪಶಿಷ್ಟ ಪ್ರಸಂಸ್ಕರಣ ಸಂಯಂತ್ರಾಣಿ ಸಹೈವ ಗೋಬರ್ಧನ ಸಂಯಂತ್ರಾಣಿ ಚ ಸಮ್ಮಿಲಿತಂ ಕೃತ್ವಾ ಕಠೋರ ಅಪಶಿಷ್ಟ ಪ್ರಬಂಧನ ಸಂಬದ್ಧಾನಾಂ ಆಧಾರಭೂತ ಪರಿಯೋಜನಾನಾಂ ಕಾರ್ಯಂ ಶೀಘ್ರಂ ಪೂರ್ಣಂ ಕುರ್ವಂತು. ಉಪವೇಶನಾವಧೌ ಪ್ರಧಾನಮಂತ್ರಿಣಾ 30,000 ಕೋಟಿ ರೂಪ್ಯಕಾಣಾಂ ಸಪ್ತ ಮಹತ್ವಪೂರ್ಣ ಪರಿಯೋಜನಾನಾಂ ಸಮೀಕ್ಷಾ ವಿಹಿತಾ. ಸಹ ಅವೋಚತ್ ಯತ್ ವಿದ್ಯುತ್ ವ್ಯಯಂ ನ್ಯೂನೀಕರ್ತುಂ ಊರ್ಜಾ ಸುರಕ್ಷಾಂ ವರ್ಧಯಿತುಂ ಗೃಹ ಸಾಮುದಾಯಿಕ ಸ್ತರೆ ಚ ಸ್ವಚ್ಛ ಊರ್ಜಾಯಾಃ ಪ್ರಸಾರಾರ್ಥಂ ರೂಫ್ಟಾಪ್ ಸೌರ ಯೋಜನಾ ಮಿಷನ್ ಮೋಡ್ ರೂಪೇಣ ಸ್ವೀಕರಣೀಯ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅದ್ಯ ಗ್ಯಾಂಗ್ಟಾಕ್ ನಗರಸ್ಯ ಪಾಲ್ಜೋರ್ ಕ್ರೀಡಾಂಗಣೆ ಆಯೋಜಿತೆ ಸಮಾರೋಹೆ ಸಿಕ್ಕಿಂ ಆರಕ್ಷಿಬಲಾಯ ಪ್ರತಿಷ್ಠಿತಂ ಪ್ರೆಸಿಡೆಂಟ್ಸ್ ಪುಲಿಸ್ ಕಲರ್ ಇತಿ ಸರ್ವೋಚ್ಚಂ ಸಮ್ಮಾನನಂ ಪ್ರದಾಸ್ಯತಿ. ಇದೇನ ಸಹ ಸಿಕ್ಕಿಂ ರಾಜ್ಯಂ ಸಮ್ಮಾನಮಿದಂ ಪ್ರಾಪ್ತುಂ ದೇಶಸ್ಯ ಪಂಚದಶಂ ರಾಜ್ಯಂ ತಥಾ ಉತ್ತರ ಪೂರ್ವ ಕ್ಷೇತ್ರಸ್ಯ ತೃತೀಯಂ ರಾಜ್ಯಂ ಅಭವತ್. ರೆಸಿಡೆಂಟ್ಸ್ ಪೊಲೀಸ್ ಕಲರ್ ಇತಿ ಸಮ್ಮಾನನಂ ದೇಶೇ ಕಸ್ಯಾಪಿ ಆರಕ್ಷಿಬಲಸ್ಯ ಅಸಾಧಾರಣ ಸೇವಾಯಾಃ ಸುದೃಢ ಅನುಶಾಸನಸ್ಯ ರಾಷ್ಟ್ರಂ ಪ್ರತಿ ನಿಷ್ಠಾಯಾಃ ಚ ಕೃತೆ ದೀಯಮಾನಂ ಸರ್ವೋಚ್ಚಂ ಔಪಚಾರಿಕ ಸಮ್ಮಾನಂ ವರ್ತತೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ ಸಿಬಿಎಸ್ಇ ಇತ್ಯನೇನ ಹೈದರಾಬಾದ್ ಸ್ಥಿತಸ್ಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥಾಯೈ ಕ್ವೈಂಟ್ ಎಡ್ಯುಟೆಕ್ ಇತ್ಯಸ್ಮೈ ಪರೀಕ್ಷಾ ಪರಿಣಾಮಾನುಬಂಧ ಆಬಂಟನಸ್ಯ ವಿಷಯೆ ಆರೋಪಾಃ ನಿರಾಕೃತಃ. ಏಕಸ್ಮಿನ್ ಸಾಮಾಜಿಕ ಅಂತರ್ಜಾಲೀಯ ಪಟಲೀಯ ಸಂದೇಶೆ ಸಿಬಿಎಸ್ಇ ಇತ್ಯನೇನ ಆರೋಪಾಃ ತ್ರುಟಿಪೂರ್ಣಃ ಭ್ರಮಾತ್ಮಕಃ ತಥ್ಯಹೀನಾಸ್ತಿ ಇತಿ ಪ್ರತಿಪಾದಿತಂ. ಪರಿಷದ ಉಕ್ತಂ ಯತ್ ಸಂಸ್ಥಾಯೈ ಅನುಬಂಧ ಪ್ರದಾನೆ ಸಾಮಾನ್ಯ ವಿತ್ತೀಯ ನಿಯಮಾನಾಂ ನಿಯಮಾವಲ್ಯಾಃ ಚ ನಿಷ್ಠಾಪೂರ್ವಕಂ ಪಾಲನಂ ಕರ್ತವ್ಯಂ. ಪರಿಷದ ಸೂಚಿತಂ ಯತ್ 26,000 ಬೋರ್ಡ್ ಪರೀಕ್ಷಾಯಾಃ ಉತ್ತರ ಪುಸ್ತಿಕಾನಾಂ ಡಿಜಿಟಲ್ ಮೂಲ್ಯಾಂಕನೇಭ್ಯಃ RFP ಇತಿ ಗತವರ್ಷಸ್ಯ ಆಗಸ್ಟ್ ಮಾಸೆ ಕೇಂದ್ರೀಯ ಸಾರ್ವಜನಿಕ ಕ್ರಯಣ ಪೋರ್ಟಲ್ ಇತ್ಯತ್ರ ಆರಭ್ಯ ಯೋಗ್ಯಾಯ ನಿವೇದನಾನುಬಂಧಃ ಪ್ರದತ್ತಃ ಆಸೀತ್. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಗುಜರಾತ್ ರಾಜ್ಯಸ್ಯ ಯಾತ್ರಾಂ ಪ್ರತಿ ಏಷ್ಯತಿ. ಸ್ವಯಾತ್ರಾವಧೌ ಗೃಹಮಂತ್ರಿ ಅಹಮದಾಬಾದ್ ಗಾಂಧಿನಗರ್ ಮಂಡಲಯೋಃ ಪ್ರಾಯಃ 12 ಜನೋಪಯೋಗಿ ಶಿಕ್ಷಾ ಗ್ರಾಮೀಣ ಆಧಾರಭೂತ ಸಂರಚನಾ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂ ಚ ವಿಧಾಸ್ಯತಿ. ಈದ್ ಉಲ್ ಅಜಹಾ ಅದ್ಯ ಕ್ರಿತ್ಸ್ನೇ ಉತ್ತರ ಪ್ರದೇಶೇ ಸೋತ್ಸಾಹಂ ಸೋಲ್ಲಾಸಂ ಆಚರ್ಯತೆ. ಬಕ್ರೀದ್ ಪರ್ವ ನಿರ್ವಿಘ್ನೇನ ಆಚರಿತುಂ ಪ್ರಶಾಸನೇನ ವಿಸ್ತೃತ ವ್ಯವಸ್ಥಾ ಕೃತಾ ಅಸ್ತಿ. ರಾಜ್ಯ ಸರ್ವಕಾರೇಣ ಸರ್ವೇಷಾಂ ಮಂಡಲಾರಕ್ಷಿ ಪ್ರಮುಖಾಣಾಂ ಕೃತೆ ಸಂಚೇತನಾ ಚ ಪ್ರಸಾರಿತಾ ಅಸ್ತಿ ಯತ್ ಕ್ಷೇತ್ರೇ ನೂತನ ಪರಂಪರಾಯಾಃ ಆರಂಭಃ ನ ಭವೇತ್ ನಿಷಿದ್ಧಾನಾಂ ಪಶೂನಾಂ ಬಲಿಃ ನ ಭವೇತ್ ಇತಿ ಸುನಿಶ್ಚಿತಂ ಕರ್ತವ್ಯಂ. ಅಂತೆ ಚ ಕ್ರಿಕೆಟ್ ಕ್ರೀಡಾಯಾಂ IPL ಕ್ರಿಕೆಟ್ ಸ್ಪರ್ಧಾಯಾಂ ಗತರಾತ್ರೌ ನ್ಯೂ ಚಂಡೀಗಢ ನಗರೆ ಕ್ರೀಡಿತೆ ಎಲಿಮಿನೇಟರ್ ದ್ವಂದ್ವೆ ರಾಜಸ್ಥಾನ್ ರಾಯಲ್ಸ್ ದಲೇನ ಸನ್ರೈಸರ್ಸ್ ಹೈದರಾಬಾದ್ ದಲಂ 47 ಧಾವನಾಂಕೈಃ ಪರಾಜಿತಂ. ರಾಜಸ್ಥಾನ್ ರಾಯಲ್ಸ್ ದಲೇನ ಸನ್ರೈಸರ್ಸ್ ಹೈದರಾಬಾದ್ ದಲಸ್ಯ ಸಮ್ಮುಖಂ 44,200 ಧಾವನಾಂಕಾನಾಂ ಲಕ್ಷ್ಯಂ ಸ್ಥಾಪಿತಂ ಆಸೀತ್. ಪ್ರತ್ಯುತ್ತರೆ ಹೈದರಾಬಾದ್ ದಲಂ ಕೇವಲಂ 96,100 ಧಾವನಾಂಕಾನೇವ ಅವಾಪ್ನೋತ್ ಇತಿ ವಾರ್ತಾಃ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ May 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿ ಮಾತಿಗೂ ಬದ್ದವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ವಾರ್ತೆಗಳ ವಿವರ: ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ್ದ ಪ್ರತಿ ಮಾತಿಗೂ ಬದ್ದವಾಗಿ ನಡೆಯುವ ಮೂಲಕ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯ ಸರ್ಕಾರದ 3 ವರ್ಷಗಳ ಸಾಧನೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡ ಅವರು, ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು, 4,26,00,000 ಪಡಿತರದಾರರು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ. ಪೌಷ್ಠಿಕ ಆಹಾರ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವತಿಯಿಂದ ನಡೆಸಲಾಗಿದ್ದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ 2025ನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಅವರು, ರಾಜ್ಯದ ಪ್ರತಿಯೊಂದು ಸಮುದಾಯದ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವ ಉದ್ದೇಶದಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತಾವು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆದೇಶಿಸಲಾಗಿತ್ತು. ಅನಂತರ ಬಂದ ಸರ್ಕಾರಗಳು ವರದಿ ಸ್ವೀಕರಿಸಲು ಹಿಂದೇಟು ಹಾಕಿದ್ದರಿಂದ ಸಮೀಕ್ಷೆ 1 ದಶಕಗಳಷ್ಟು ಹಳೆಯದಾಗಿ ಸ್ವೀಕಾರವಾಗದೇ ಉಳಿದಿತ್ತು. 2ನೇ ಬಾರಿಗೆ ಮುಖ್ಯಮಂತ್ರಿಯಾದ ನಂತರ ಇನ್ನಷ್ಟು ವೈಜ್ಞಾನಿಕವಾಗಿ ಮಾಹಿತಿ ಕಲೆ ಹಾಕಲು ಮರುಗಣತಿಗೆ ಆದೇಶ ನೀಡಿದ್ದೆ. ಇಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿದ್ದೇನೆ ಎಂದು ಹೇಳಿದರು. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಜನತೆಯ ಹಿತದೃಷ್ಟಿಯಿಂದ ಪಕ್ಷ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮನವಿ ಮಾಡಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಅವರು, ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನಾಯಕರಾದ ರಾಹುಲ್ ಗಾಂಧಿ, ರಾಜ್ಯಸಭೆಯ 4 ಸ್ಥಾನಗಳು ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದ್ದು, ರಾಜ್ಯ ನಾಯಕರಿಂದ ಸೂಕ್ತ ಮಾಹಿತಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಎಂದರು. ಯಾವುದೇ ಸಂದರ್ಭವಾದರೂ ಅದನ್ನು ನಿಭಾಯಿಸಲು ಪಕ್ಷಕ್ಕೆ ಸಾಮರ್ಥ್ಯವಿದೆ. ಈವರೆಗೂ ನಾಯಕತ್ವದ ವಿಚಾರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ನಿಗದಿ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ಪರೀಕ್ಷಾ ವರದಿ ಬಂದಿದ್ದು ಅದು ಸಂಪೂರ್ಣವಾಗಿ ನೆಗೆಟಿವ್ ಎಂದು ದೃಢಪಟ್ಟಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ವ್ಯಕ್ತಿಯೊಬ್ಬರಿಗೆ ಎಬೋಲಾ ಸೋಂಕು ತಗುಲಿದೆ ಎಂದು ವರದಿಯಾದ ತಕ್ಷಣವೇ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳು ಮತ್ತು ವೈದ್ಯಕೀಯ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ತಜ್ಞ ವೈದ್ಯರು ಸಮಗ್ರ ಪರಿಶೀಲನೆ ಬಳಿಕ ಎಬೋಲಾ ಸೋಂಕಿನಿಂದ ವ್ಯಕ್ತಿ ಬಾಧಿತನಾಗಿಲ್ಲ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆ ನಮ್ಮ ಸರ್ಕಾರದ ಅತ್ಯುನ್ನತ ಆದ್ಯತೆಯಾಗಿದ್ದು ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಭರವಸೆ ನೀಡಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಎಂದು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಆಯೋಜಿಸಲಾಗಿದೆ

0: ಇದ್ದ ಮಾಧ್ಯಮ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ವಂಚಿತರಾಗಬಾರದು, ಅನರ್ಹ ಮತದಾರರು ಪಟ್ಟಿಯಲ್ಲಿ ಇರಬಾರದು ಎಂಬ ಉದ್ದೇಶದಿಂದ ಲೋಪದೋಷಗಳಿಲ್ಲದ ವಿನೂತನ ಸಮಗ್ರ ಮತದಾರರ ಪಟ್ಟಿಯನ್ನು ಸಿದ್ದಪಡಿಸುವುದೇ ಮತದಾರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರನಿಂದ ಅವರದ್ದೇ ಸಹಿಯಡಿ ಸಮಗ್ರ ಮಾಹಿತಿಯನ್ನು ಪಡೆದು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುವುದು ಎಂದರು. ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವ ಹೊಣೆ ಪ್ರತಿಯೊಬ್ಬ ಭಾರತೀಯನದ್ದಾಗಿದೆ, ಇದು ಕೇವಲ ಚುನಾವಣಾ ಆಯೋಗದ ಹೊಣೆಯಷ್ಟೇ ಅಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ 3 ಹಂತಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕೈಗೊಳ್ಳಲಾಗುತ್ತಿದ್ದು, ಮಾನ್ಯತೆ ಪಡೆದ ರಾಷ್ಟೀಯ ಹಾಗೂ ರಾಜ್ಯ ರಾಜಕೀಯ ಪಕ್ಷಗಳು ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಿಸಿಕೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕ ಹಾಗೂ ಜನಸಹಭಾಗಿತ್ವದ ಕಾರ್ಯವಾಗಿದ್ದು, ಮತದಾರರು, ರಾಜಕೀಯ ಪಕ್ಷಗಳು ಮತ್ತು ಚುನಾವಣಾ ಸಿಬ್ಬಂದಿ ಎಲ್ಲರೂ ಸಹಕರಿಸಬೇಕು ಎಂದರು. ನಾಡಿನೆಲ್ಲೆಡೆ ಇಂದು ಈದ್ ಉಲ್ ಅಧಾ ಬಕ್ರೀದ್ ಹಬ್ಬವನ್ನು ಶ್ರದ್ದಾಭಕ್ತಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ದಿನದಂದು ಮುಸ್ಲಿಮರು ಈದ್ಗಾ ಮೈದಾನ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಇಸ್ಲಾಮಿ ಕ್ಯಾಲೆಂಡರಿನ ದುಲ್ಹಜ್ ತಿಂಗಳ 10ರಂದು ಈದ್ ಉಲ್ ಅಧಾ ಅಥವಾ ಬಕ್ರೀದ್ ಹಬ್ಬ ಆಚರಿಸಲಾಗುತ್ತದೆ. ದೇವರ ಆಜ್ಞೆಯನ್ನು ಪಾಲಿಸಲು ಪ್ರವಾದಿ ಇಬ್ರಾಹಿಂ ತಮ್ಮ ಏಕೈಕ ಪುತ್ರನನ್ನು ತ್ಯಾಗ ಮಾಡಲು ಇಚ್ಛಿಸಿದ್ದರ ಸ್ಮರಣಾರ್ಥ ಈದ್ ಉಲ್ ಅಧಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದೇ ಮಾಹಿತಿಯಲ್ಲಿ ಹಜ್ ಯಾತ್ರೆ ಕೂಡ ಕೈಗೊಳ್ಳಲಾಗುತ್ತದೆ. ಈ ಕುರಿತು ಮಾತನಾಡಿದ್ದಾರೆ ನವೀದ್ ಮುಲ್ಲಾ.
1: ಅಪ್ರತಿಮ ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ಈದ್ ಉಲ್ ಅಧಾ ಎಂದು ಕರೆಯಲ್ಪಡುವ ಬಕ್ರೀದ್ ಹಬ್ಬವನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ 12ನೇ ತಿಂಗಳಾದ ಜಿಲ್ ಹಜ್ಜಾದ 10ನೇ ದಿನ ಆಚರಿಸಲಾಗುತ್ತದೆ. ಪರಮದಯಾಮಯಿ ಕರುಣಾಮಯಿಯಾದ ಅಲ್ಲಾಹನಿಗೆ ತ್ಯಾಪ್ತರಾಗಿದ್ದ ಪ್ರವಾದಿ ಹಜರತ್ ಇಬ್ರಾಹಿಂ ಅಲಹಿಸ್ಸಲಾಂರವರ ತ್ಯಾಗದ ಪ್ರತೀಕವಾಗಿ ಈ ಬಕ್ರೀದ್ ಹಬ್ಬ ಆಚರಣೆ ಶತಮಾನಗಳಿಂದ ನಡೆದು ಬಂದಿದೆ. ರಂಜಾನ್ ಹಬ್ಬಕ್ಕಿಂತ ಬಕ್ರೀದ್ ಹಬ್ಬ ಭಿನ್ನವಾಗಿದೆ. ರಂಜಾನ್ನಲ್ಲಿ ರೋಜಾ ಅಂದರೆ ಉಪವಾಸ ಹಾಗೂ ದಾನಕ್ಕೆ ಆದ್ಯತೆ ನೀಡಿದರೆ, ಬಕ್ರೀದ್ ಹಬ್ಬದಲ್ಲಿ ಕುರ್ಬಾನಿ ಬಲಿಕರ್ಮ ಹಾಗೂ ಪವಿತ್ರ ಹಜ್ ಯಾತ್ರೆ ಈ ಹಬ್ಬದ ಜೀವಾಳವಾಗಿದೆ. ಕುರ್ಬಾನಿ ಎಂಬುದು ತ್ಯಾಗದ ಉದ್ದೇಶದಿಂದ ನೀಡುವ ಬಲಿಕರ್ಮವಾಗಿದೆ. ಹಜ್ ಯಾತ್ರೆ ಬಕ್ರೀದ್ ಹಬ್ಬದ ತಿರುಳು. ಹಲವು ಷರತ್ತುಗಳಿಗೆ ಒಳಪಟ್ಟು ಕುರ್ಬಾನಿ ಹಾಗೂ ಹಜ್ ಯಾತ್ರೆ ಎಲ್ಲ ಮುಸ್ಲಿಮರ ಮೇಲೆ ಕಡ್ಡಾಯವಾಗಿದೆ. ವ್ಯಕ್ತಿಯ ಆರ್ಥಿಕ ಸದೃಢತೆ ಇವೆರಡಕ್ಕೂ ಬಹುಮುಖ್ಯ ಷರತ್ತುಗಳಾಗಿವೆ.
0: ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಾಹನಗಳ ಸಂಚಾರ ಮಾರ್ಗ ತಾತ್ಕಾಲಿಕವಾಗಿ ಬದಲಾವಣೆ ಮಾಡಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಸಂಚಾರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಾರ್ಥನೆ ಮಾಡಲು ಬರುವ ಜನರ ವಾಹನಗಳಿಗೆ ನೆಹರು ಮೈದಾನ, ಎಂಟಿ ಮಿಲ್ ಗ್ರೌಂಡ್ ಹಾಗೂ ಹಳೆ ಹುಬ್ಬಳ್ಳಿ ಕೆಇಬಿ ಗ್ರಿಡ್ ಹತ್ತಿರ ತಾತ್ಕಾಲಿಕ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ವಿಶ್ವ ಪರಂಪರೆಯ ತಾಣವಾದ ಹಂಪಿಯಲ್ಲಿ ಉತ್ಖನನ ಜರುಗಿ ಇತ್ತೀಚೆಗೆ ಆಳ್ವಾರ್ ವಿಗ್ರಹಗಳು ದೊರೆತಿದ್ದು, ಈಗ ಹಜಾರರಾಮನ ದೇವಸ್ಥಾನದ ಆವರಣದಲ್ಲಿ ಚಪ್ಪಡಿ ಕಲ್ಲು ಹಾಸುವಾಗ ಕಾಮಗಾರಿಗಾಗಿ ಮಣ್ಣು ಅಗೆಯುತ್ತಿದ್ದಾಗ ಮತ್ತೆರಡು ಆಳ್ವಾರ್ ವಿಗ್ರಹಗಳು ಮತ್ತು ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಎಂದು ಕರೆಯಲಾಗುತ್ತಿದ್ದ ವ್ಯಾಳದ ಕಲ್ಲಿನ ಕೆತ್ತನೆಯ ಜೊತೆಗೆ ಕಿರುಗಾಲಿವೆ ಪತ್ತೆಯಾಗಿವೆ. ಹಜಾರರಾಮನ ದೇವಸ್ಥಾನದಲ್ಲಿ ವ್ಯಾಳಗಳು ಬರೀ ಭಿತ್ತಿಚಿತ್ರ ರೂಪದಲ್ಲಿ ಮಾತ್ರ ಇರುವುದಿಲ್ಲ, ಕೆತ್ತನೆಯ ರೂಪ ಪಡೆದು ದೇವಸ್ಥಾನದ ಮಹಾದ್ವಾರದಲ್ಲಿ ಇಡಲಾಗಿತ್ತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕರಾದ ಕೆ ರಾಮಕೃಷ್ಣ ರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದರಾದ ಡಾ ದೇವರಾಜ್ ಎಸ್ಎಂ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
2: ಹಂಪಿಯ ಅಜಾರರಾಮ ದೇವಸ್ಥಾನದಲ್ಲಿ ಸೂಕ್ಷ್ಮ ಮತ್ತು ಜಾಗರೂಕತೆಯಿಂದ ಹಾಗೂ ವೈಜ್ಞಾನಿಕವಾಗಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಆಳ್ವರ್ ವಿಗ್ರಹಗಳು ಪತ್ತೆಯಾಗಿವೆ. ಭವಿಷ್ಯ ಇವರು ವೈಷ್ಣವ ಮಠದ ಪ್ರಚಾರಕರು. 11 ಆಳ್ವರ್ ಇದ್ದು ಆದರೆ 2 ವಿಗ್ರಹಗಳು ಮಾತ್ರ ಪತ್ತೆಯಾಗಿವೆ. ಮುಂದೆ ಉಳಿದ ವಿಗ್ರಹಗಳು ಸಿಗಬಹುದು. ಹಂಪಿಯ ಅಜಾರರಾಮ ದೇವಸ್ಥಾನದ ಆವರಣದಲ್ಲಿ ನಡೆದ ಉತ್ಖನನದ ಸಂದರ್ಭದಲ್ಲಿ ವ್ಯಾಳ ಶಿಲ್ಪವು ದೊರೆತಿದೆ. ಈ ವ್ಯಾಳವು 2 ಅಡಿ ಎತ್ತರ ದಲ್ಲಿದ್ದು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಕೇಂದ್ರ ಕಚೇರಿಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಉತ್ಖನನವು ಇದೀಗ ಮಹತ್ವದ ಘಟ್ಟ ತಲುಪಿದೆ.
0: ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿಮಾತಿಗೂ ಬದ್ಧವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ನಮಸ್ತೆ ಶುಭೋದಯ ಆತ್ಮೀಯ ಕೇಳುಗರಿಗೆಲ್ಲ, ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಈ ದಿನ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆ ಹಾಗೆ ಕಿವಿಮಾತನ್ನ ಕೊಡುವಂತಹ ದಿನ ಅಂತ ಹೇಳ್ಬೋದು. ಈ ದಿನ ಮುಟ್ಟಿನ ನೈರ್ಮಲ್ಯ ದಿನ, ಹಾಗೆ ಮಹಿಳಾ ಆರೋಗ್ಯಕ್ಕಾಗಿ ಅಂತಾರಾಷ್ಟ್ರೀಯ ಕ್ರಿಯಾ ದಿನ. ಈ ದಿನದಿಂದು ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ವಿದ್ಯಾ ಅವರು. ಅವರು ಪ್ರಸೂತಿ ತಜ್ಞೆ ಮತ್ತು ಸ್ತ್ರೀರೋಗ ತಜ್ಞೆ ಅಂತ ಹೇಳ್ಬೋದು. ಇದೀಗ ಬೆಂಗಳೂರಿನ ಕಮಾಂಡ್ ಸೆಂಟರ್ನಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರದಲ್ಲಿ ಅವರು ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಮ್ಯಾಮ್ ನಮಸ್ತೆ.
1: ನಮಸ್ತೆ ಲತಾ ಅವರೇ,
0: ಆಕಾಶವಾಣಿಗೆ ಸ್ವಾಗತ. ಹೇಗಿದ್ದೀರಾ?
1: ತುಂಬಾ ಚೆನ್ನಾಗಿದ್ದೀನಿ ಶುಭೋದಯ, ಅಂಡ್ ತುಂಬಾ ಚೆನ್ನಾಗಿ ನನ್ನ ಸ್ವಾಗತ ಮಾಡಿದ್ದೀರಾ, ಅಂಡ್ ತುಂಬಾ ಸಂತೋಷ ಆಗ್ತಾ ಇದೆ. ಅಂಡ್ ತುಂಬಾ ಒಳ್ಳೆ ಟಾಪಿಕ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಇವತ್ತಿನ.
0: ಓಕೆ, ಥ್ಯಾಂಕ್ ಯು ಮ್ಯಾಮ್. ಹಾಗೆ ಒಳ್ಳೆಯ ಮಾಹಿತಿ ನಿಮ್ಮಿಂದ ಸಿಗುತ್ತೆ ಅಂತ ಭಾವಿಸ್ತಾ.
1: ಖಂಡಿತ ಖಂಡಿತ, ಆದಷ್ಟು ಸರಳವಾಗಿ ಹೇಗೆ ಅದನ್ನ ದಿನನಿತ್ಯದ ಲೈಫ್ ಸ್ಟೈಲ್ ನಲ್ಲಿ ಹೇಗೆ ಇನ್ಕ್ಲೂಡ್ ಮಾಡ್ಕೋಬಹುದು ಅನ್ನೋದನ್ನು ಕೂಡ ಐ ವಿಲ್ ಎಕ್ಸ್ಪ್ಲೈನ್.
0: ಓಕೆ ಮ್ಯಾಮ್, ಈಗ ಮುಟ್ಟಿನ ನೈರ್ಮಲ್ಯ ದಿನ ಅಂತಾನೆ ಮೀಸಲಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೊದಲಿಗೆ ಮುಟ್ಟಿನ ನೈರ್ಮಲ್ಯ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಗಬಹುದಾ?
1: ಸೊ ನಾವು ಎಷ್ಟೊಂದ್ ಸಲ ನಾವು ಕೇಳಿದೀವಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ಸೊ ತಡೆಗಟ್ಟುವಿಕೆ ತುಂಬಾ ಇಂಪಾರ್ಟೆಂಟ್. ಸೊ ಮುಟ್ಟಿನ ನೈರ್ಮಲ್ಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಜನರಲ್ಲಿ ಕಾಯಿಲೆಗಳು ಬರ್ತಾ ಇರೋದು ಮುಟ್ಟಿನ ನೈರ್ಮಲ್ಯದ ಕೊರತೆಯಿಂದ. ಸೊ ಭಾರತ ದೇಶ 70% ರೂರಲ್ ಪಾಪ್ಯುಲೇಷನ್ ಇರೋದ್ರಿಂದ, ಸೊ ಅದರಲ್ಲಿ ಮುಟ್ಟಿನ ಬಗ್ಗೆ ಅವೇರ್ನೆಸ್ ಕಮ್ಮಿ ಇರೋ ಕಾರಣದಿಂದ ಅಂಡ್ ನೈರ್ಮಲ್ಯದ ಕೊರತೆಯಿಂದ ಬಹಳಷ್ಟು ಇನ್ಫೆಕ್ಷನ್ಸ್ ಆಗಿರ್ಬೋದು, ಜನನಾಂಗದಲ್ಲಿ ಸೋಂಕುಗಳು ಬರ್ತಾ ಇದೆ, ಅಂಡ್ ಫಂಗಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಮತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ಬರ್ತಾ ಇದೆ. ಅದು ಇಲ್ಲಿ ತನಕ ಹೋಗ್ಬೋದು ಅಂದ್ರೆ ನಾಳೆ ಅದು ಗರ್ಭಕೋಶದ ಇನ್ಫೆಕ್ಷನ್ ಆಗಿ ಅದು ಅಂಡಾಶಯಕ್ಕೂ ಹರಡಿ ನಾಳೆ ಮಕ್ಕಳಾಗೋದ್ರಲ್ಲೂ ಕೂಡ ತೊಂದರೆ ಆಗ್ಬೋದು. ಮತ್ತೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ. ಸೊ ಉರಿ ಮೂತ್ರ ಆಗಿರ್ಬೋದು, ಪದೇ ಪದೇ ಮೂತ್ರ ಪಾಸ್ ಮಾಡುವ ಸಂಭವ ಇರಬಹುದು. ಸೊ ಅದು ಈವನ್ ನಾಳೆ ಅದು ಹೆಚ್ಚಾಗಿ ಕಿಡ್ನಿನಲ್ಲೂ ಕೂಡ ತೊಂದರೆಗಳು ಸೋಂಕುಗಳು ಕಾಣಿಸ್ಕೊಳ್ಬಹುದು. ಸೊ ಒಂದು ಸಣ್ಣ ನೈರ್ಮಲ್ಯದ ಅವೇರ್ನೆಸ್ ನ ಕೊರತೆಯಿಂದ ತುಂಬಾ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಬಂದಿರುವಂತ ಉದಾಹರಣೆಗಳಿದೆ. ಸೊ ಮಕ್ಕಳಾಗೋದ್ರಲ್ಲಿ ಕೂಡ ಸಮಸ್ಯೆ ಆಗಿರುವಂತಹ ಉದಾಹರಣೆಗಳು ಕೂಡ ಇದೆ.
0: ಈ ನೈರ್ಮಲ್ಯವನ್ನ ಹೇಗೆ ಕಾಪಾಡ್ಕೊಳ್ಳೋದು ಮ್ಯಾಮ್?
1: ಸೊ ನೈರ್ಮಲ್ಯದ ಕಾಪಾಡ್ಕೊಳ್ಳೋದ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಫಸ್ಟ್ ಸ್ವಚ್ಛತೆ ತುಂಬಾ ನಾವು ಹಾಗೂ ನಮ್ಮ ಎನ್ವೈರನ್ಮೆಂಟ್ ನ ಸುತ್ತಮುತ್ತ ಇರುವಂತ ಸ್ವಚ್ಛತೆ ಆಗಿರ್ಬೋದು. ಕೈ ಫಸ್ಟ್ ಕೋವಿಡ್ ಅಲ್ಲಿ ನಾವೆಲ್ಲ ಎಷ್ಟೊಂದ್ ಜನ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಕೈ ತೊಳ್ಕೋಬೇಕು ಅಂತೇಳಿ. ಸೊ ಫಸ್ಟ್ ಶುರು ಆಗೋದು ನಮ್ಮ ಸ್ವಾಸ್ಥ್ಯ. ನಾವು ಸ್ನಾನ ಮಾಡೋದಾಗಿರ್ಬೋದು ರೆಗ್ಯುಲರ್ ಆಗಿ ಆ ಟೈಮಿನಲ್ಲಿ, ಸೊ ಕೈ ಹೆಚ್ಚು ತೊಳ್ಕೊಳ್ಳೋದಾಗಿರ್ಬೋದು, ಮತ್ತೆ ಆ ಜನನಾಂಗದ ಜಾಗಗಳನ್ನ ಮತ್ತೆ ಯೋನಿಯನ್ನ ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ಳೋದಾಗಿರ್ಬೋದು, ಮತ್ತೆ ಕಾಟನ್ ಅಂಡರ್ವೇರ್ ನ ಯೂಸ್ ಮಾಡ್ಬೇಕು ಅಂತ ಟೈಮಲ್ಲಿ. ಅಂಡ್ ನಾವು ಪ್ಯಾಡ್ಸ್ ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ಸ್, ಮೋಸ್ಟ್ ಆಫ್ ತುಂಬಾ ಜನ ಮಹಿಳೆಯರು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಯೂಸ್ ಮಾಡ್ತೇವೆ. ಸೊ ಅದನ್ನ 4-6 ಗಂಟೆಯ ಕಾಲದಲ್ಲಿ ಬದಲಾವಣೆ ಮಾಡ್ಬೇಕು ಖಂಡಿತ. ಅದನ್ನ 8-12 hours ಬಿಡೋದಾಗ್ಲಿ ಅಥವಾ ಹೆಚ್ಚು ಅದು ಸೋಕ್ ಆಗಿಲ್ಲ ನೆನ್ದಿಲ್ಲ ಅಂತ ಹೇಳಿ 8 ಗಂಟೆ ತನಕ ಅದನ್ನೇ ಯೂಸ್ ಮಾಡೋದಾಗ್ಲಿ. ಸೊ ಇಲ್ಲಿ ದಯವಿಟ್ಟು ಸೇವಿಂಗ್ಸ್ ನ ನಾವ್ ಯಾರು ಮಾಡಕ್ ಹೋಗ್ಬಾರ್ದು. ಸೊ ಅದನ್ನ 6 hours ಒಮ್ಮೆ ನಾವು ಚೇಂಜ್ ಮಾಡ್ಬೇಕು, ಮತ್ತೆ ಆ ಜಾಗವನ್ನ ಡ್ರೈ ಆಗಿಡ್ಬೇಕು, ಆದಷ್ಟು ತೇವ ಮುಕ್ತವಾಗಿ ಒಣಗಿದ ಇಡ್ಬೇಕು. ಮತ್ತೆ ನಮ್ಮ ಕಾಟನ್ ಏನಾದ್ರು ಪ್ಯಾಡ್ಸ್ ಅಥವಾ ಕಾಟನ್ ಕ್ಲಾತ್ ಏನಾದ್ರು ಯೂಸ್ ಮಾಡುವಂತವ್ರಾದ್ರೆ ಅಥವಾ ಪ್ಯಾಂಟಿನೇ ಆಗ್ಲಿ ಸನ್ ಡ್ರೈ ಮಾಡ್ಬೇಕು. ಸೊ ಇದು ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು, ನಮ್ಮ ದೈಹಿಕ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಮತ್ತೆ ಆ ಜಾಗದಲ್ಲಿ ತುಂಬಾ ಫ್ರೇಗ್ರೆನ್ಸ್ ಇರುವಂತ ತುಂಬಾ ಸ್ಟ್ರಾಂಗ್ ಸೋಪ್ಸ್ ಯೂಸ್ ಮಾಡೋದು ಅಡ್ವೈಸ್ ಮಾಡೋದಿಲ್ಲ. ಸೊ ನೀವು ವಾರ್ಮ್ ವಾಟರ್ ಇಂದ ವಾಶ್ ಮಾಡ್ಕೋಬಹುದು ಜನೈಟಲ್ ಏರಿಯಾನ.
0: ಓಕೆ, ಮುಟ್ಟಿನ ನೈರ್ಮಲ್ಯಕ್ಕೆ ನಾವ್ ಏನೇನ್ ಮಾಡ್ಬೇಕು ಅಂತ ಹೇಳಿ ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಒಂದು ಗೀತೆಯ ನಂತರ ನಮ್ಮ ಮಾತನ್ನ ಮುಂದುವರಿಸಬಹುದು ಮ್ಯಾಮ್. ಈಗ ಕೇಳಿ ಜಿ ವಿ ಆತ್ರಿಯವರ ಗಾಯನದಲ್ಲಿ, ಜಿ ವಿ ಆತ್ರಿಯವರ ಸಂಗೀತ ನಿರ್ದೇಶನವಿರುವಂತಹ ಒಂದು ಭಾವಗೀತೆ.

ಮೊದಲೇ ಕೇಳುವ ಮಗುವಿಗೆ ಕಾಲ್ಗಳು ಎರಡೋ ನಾಕೋ, ಆದರೆ ಮೊದಲೇ ಕೇಳುವ ಮಗುವಿಗೆ ಕಾಲ್ಗಳು ಎರಡೋ ನಾಕೋ, ಮಗುವಿಗೆ ಕಾಲ್ಗಳು ಎರಡೋ ನಾಕೋ.

0: ಹಾಗೆ ಮಹಿಳೆಯರಿಗೆ ನೋವು ಬಂದರೆ ಮನೆಗೆ ಅದು ಒಂದು ನೋವು ಅಂತ ಭಾವಿಸ್ತೀವಿ. ಅಂತಹ ಹೊತ್ತಿನಲ್ಲಿ ಮಹಿಳೆಯರಿಗೆ ಈ ಮುಟ್ಟಿನ ಸಮಯದಲ್ಲಿ ಬರುವಂತಹ ನೋವು ತುಂಬಾ ಕಾಡುತ್ತೆ. ಮ್ಯಾಮ್, ಈ ಮುಟ್ಟಿನ ನೋವಿಗೆ ಕಾರಣ ಏನು ಮತ್ತೆ ಅದಕ್ಕೆ ಪರಿಹಾರ ಏನಾದರೂ ಇದೆಯಾ?
1: ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆಕ್ಚುಲಿ ಸುಮಾರು 70% ವಿಮೆನ್ ಅಲ್ಲಿ ನೋವು ಅಥವಾ ಡಿಸ್ಮೆನೋರಿಯಾ ಅಂತ ಕರಿತೀವಿ ಇದಕ್ಕೆ, ಮುಟ್ಟಿನ ಸಮಯದಲ್ಲಿ ನೋವಿಗೆ. ಸೊ ಇದು ಬರುವಂತ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದ್ರೆ ಈ ಗರ್ಭಕೋಶ, ಸೊ ಗರ್ಭಕೋಶದ ಒಳ ಪದರ ಏನಿದೆ ಅದು ಶೆಡ್ ಆಗುತ್ತೆ. ಪ್ರತಿ ತಿಂಗಳು

0: ರಕ್ತಸ್ರಾವ ಅಥವಾ ಋತು ಚಕ್ರ ಅಂತಂದ್ರೆ ಆ ಬ್ಲೀಡಿಂಗ್ ಎಲ್ಲಿಂದ ಆಗೋದು, ಆ ಲೈನಿಂಗ್ ಶೆಡ್ ಆಗೋದ್ರಿಂದ ಅದು ರಕ್ತಸ್ರಾವ ಅಥವಾ ಋತುಚಕ್ರ ಅಂತ ಕರಿತೀವಿ ಅದ್ರನ್ನ. ಸೊ ಆ ಲೈನಿಂಗ್ ಶೆಡ್ ಆಗೋ ಟೈಮಲ್ಲಿ ನಮ್ಮ ಬಾಡಿನಲ್ಲಿ ಪ್ರೋಸ್ಟಾಗ್ಲ್ಯಾಂಡಿನ್ ಅಂತ ರಿಲೀಸ್ ಆಗುತ್ತೆ. ಸೊ ಆ ಪ್ರೋಸ್ಟಾಗ್ಲ್ಯಾಂಡಿನ್ ರಿಲೀಸ್ ಆಗೋದ್ರಿಂದ ಗರ್ಭಕೋಶದಲ್ಲಿ ಕಾಂಟ್ರಾಕ್ಷನ್ಸ್ ಅಥವಾ ಗರ್ಭಕೋಶ ಹಿಂಡಿದಾಗ ಆಗೋದು ಅಥವಾ ಕಾಂಟ್ರಾಕ್ಟ್ ಆಗೋದು. ಯಾಕೆಂದ್ರೆ ಆ ಪದರವನ್ನ ಶೆಡ್ ಮಾಡುವ ಪ್ರೊಸೆಸ್ ಏನಿದೆ ಅದು ಪೇಯ್ನ್ ಆಗಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾವು ಡಿಸ್ಮೆನೋರಿಯಾ ಅಂತ ಕರಿತೀವಿ. ಸೊ 70% ಲೇಡೀಸ್ ಅಲ್ಲಿ ಈ ಡಿಸ್ಮೆನೋರಿಯಾ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವರಲ್ಲಿ ತುಂಬಾ ಸಿವಿಯರ್ ಡಿಸ್ಮೆನೋರಿಯಾ ಇರುತ್ತೆ, ಕೆಲವರಲ್ಲಿ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಡಿಸ್ಕಂಫರ್ಟ್ ಆಗಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಬೇಸಿಕ್ಲಿ ಅದು ಪ್ರೋಸ್ಟಾಗ್ಲ್ಯಾಂಡಿನ ಕಾರಣದಿಂದ ಇದು ನೈಸರ್ಗಿಕವಾಗಿ ಆಗೋ ಪ್ರಕ್ರಿಯೆಯಿಂದ ಆಗುತ್ತೆ. ಅದು ತುಂಬಾ ಹೆಚ್ಚಾದಲ್ಲಿ ಮಾತ್ರ, ಅದು ಡೈಲಿ ಆಕ್ಟಿವಿಟೀಸ್ ಅಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದೆ ಅಂದಾಗ ಮಾತ್ರ ವೈದ್ಯರನ್ನ ಕಾಣುವ ಅವಶ್ಯಕತೆ ಇರುತ್ತೆ.
1: ಮ್ಯಾಮ್, ಹಾಗೇನೆ ಆಹಾರ ಏನಾದ್ರೂ ಇದ್ರ ಮೇಲೆ ಪ್ರಭಾವ ಬೀರುತ್ತಾ ಈ ಮುಟ್ಟಿನ ಟೈಮಲ್ಲಿ ಆಗುವಂತಹ ನೋವಿಗೆ?
0: ಖಂಡಿತ. ಆಹಾರ ಮತ್ತೆ ಲೈಫ್ ಸ್ಟೈಲ್ ಅಂತ ಏನ್ ಕರಿತೀವಿ ದಿನನಿತ್ಯದ ಜೀವನ ಶೈಲಿ, ಅದರಿಂದ ಸಿಂಪಲ್ ಆಗಿ ಸರಳವಾಗಿ ನಾವ್ ಇದಕ್ಕೆ ಟ್ರೀಟ್ಮೆಂಟ್ ನಾವೇ ಮನೆಯಲ್ಲಿ ಕೊಟ್ಕೋಬಹುದು. ಅದಕ್ಕೆ ಹಾಟ್ ವಾಟರ್ ಬ್ಯಾಗ್ ಅಥವಾ ವಾರ್ಮ್ ವಾಟರ್ ಬ್ಯಾಗ್ಸ್ ಅಂತ ಬರುತ್ತೆ. ಸೊ ಅದನ್ನ ಹೊಟ್ಟೆ ಮೇಲೆ ಇಟ್ಕೊಳ್ಳೋದ್ರಿಂದನೂ ಈ ಡಿಸ್ಮೆನೋರಿಯಾ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು. ಆಮೇಲೆ ಹೆಲ್ತಿ ಆಹಾರ ತಗೊಳ್ಳೋದು ಅಂಡ್ ತುಂಬಾ ನಮ್ಮ ಸ್ಟ್ರೆಸ್ ನ ರಿಲೀಫ್ ಮಾಡ್ಕೊಳ್ಳೋದು, ಯೋಗಾಭ್ಯಾಸದಿಂದ ಕೂಡ ಬಹಳಷ್ಟು ಇದರಲ್ಲಿ ರಿಸಲ್ಟ್ ಕಂಡಿದೆ. ಎಷ್ಟೊಂದ್ ಜನರಲ್ಲಿ ನಮ್ಗೆ ಅನ್ಸಿರುತ್ತಲ್ವಾ ಆ ಟೈಮಲ್ಲಿ ನಾವ್ ಎಕ್ಸಸೈಸ್ ಮಾಡೋದು ಒಳ್ಳೇದಲ್ಲ, ಆ ಟೈಮಲ್ಲಿ ನಾವು ರೆಸ್ಟ್ ತಗೊಳ್ಬೇಕು. ಸೊ ಅದು ದಟ್ ಇಸ್ ಅ ಮಿತ್ ಅಂತೀನಿ ನಾನು. ಸೊ ಆ ಟೈಮಲ್ಲಿ ಕೆಲವೊಂದು ಆಸನಗಳಿದೆ, ಆ ಆಸನಗಳು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಮತ್ತೆ ಕ್ಯಾಟ್ ಕೌ ಪೋಸ್ ಅಂತ ಕರಿತೀವಿ ಅಥವಾ ಕ್ಯಾಟ್ ಆರ್ ಕ್ಯಾಮಲ್ ಪೋಸ್ ಅಂತ. ಸೊ ನಂತರ ನೀವು ನೋಡ್ಕೊಳ್ಬಹುದು. ಇವನ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಬಾಲಾಸನ ಅಥವಾ ಚೈಲ್ಡ್ ಪೋಸ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ನೀವು ಹೇಗೆ ಮಾಡೋದು ಅಂತ ನೋಡ್ಕೋಬಹುದು. ಅಂಡ್ ತುಂಬಾನೇ ಎಫೆಕ್ಟ್ ಆಗುತ್ತೆ ಡಿಸ್ಮೆನೋರಿಯಾ ಕಮ್ಮಿ ಮಾಡೋದ್ರಲ್ಲಿ. ಸೊ ಆ ಒಂದು ಆಸನ. ಮತ್ತೆ ಬಟರ್ಫ್ಲೈ ಪೋಸ್ ಅಂತ ಕರಿತೀವಿ. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಎಕ್ಸಸೈಸಸ್. ಈ ಮೂರು ಎಕ್ಸಸೈಸಸ್ ಕೂಡ ಡಿಸ್ಮೆನೋರಿಯಾ ಅಥವಾ ಪೇಯ್ನ್ ನ ಕಮ್ಮಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಡಯೆಟ್ ಅಂತ ಬಂದಾಗ ಅದು ತುಂಬಾ ಆರೋಗ್ಯಕರವಾದ ಡಯೆಟ್ ನ ಕನ್ಸ್ಯೂಮ್ ಮಾಡ್ಕೋಬೇಕು. ಜಾಸ್ತಿ ಸಾಲ್ಟ್ ಇರುವಂತ ಇದನ್ನ ಕಮ್ಮಿ ಮಾಡ್ಕೋಬೇಕು. ಹೈಡ್ರೇಷನ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಬಾಡಿಗೆ ಹೈಡ್ರೇಷನ್ ಕೊಡ್ಬೇಕು. ಸೊ ಅಂದ್ರೆ ನೀರಾಗಿರ್ಬೋದು ಅಥವಾ ಎಳುನೀರ್ ಆಗಿರ್ಬೋದು. ಸೊ ಅದನ್ನ ಹೆಚ್ಚು ಬಾಡಿಗೆ ನೀರ್ ತಗೊಳ್ತಾ ಇರ್ಬೇಕು ಅಥವಾ ವೈಟಮಿನ್ ಸಿ ರಿಚ್ ಫುಡ್ ನ ತಗೊಳ್ಬೇಕು. ಅಂದ್ರೆ ನಿಂಬೆ ಹಣ್ಣಿನ ಜ್ಯೂಸ್ ಆಗಿರ್ಬೋದು. ಸೊ ಅಂತದ್ದು ತಗೊಂಡಾಗ ಬಿಕಾಸ್ ಐರನ್ನಲ್ಲಿ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಅಂತ ಟೈಮ್ನಲ್ಲಿ. ಸೊ ಐರನ್ ರಿಚ್ ಫುಡ್ಸ್ ನ ತಗೊಳ್ಬೇಕು ನಾವು. ಲೈಕ್ ಪಾಲಕ್ ಆಗಿರ್ಬೋದು ಅಥವಾ ಈಗ ಮೆಗ್ನೀಷಿಯಂ ಹೆಚ್ಚಿರುವಂತಹ ಫುಡ್ಸ್ ಅಂತ ಹೇಳ್ಬೋದು ನಾವು. ಅದ್ರಲ್ಲಿ ಬಾಳೆಹಣ್ಣು ಬರುತ್ತೆ ಅಂಡ್ ನಟ್ಸ್ ಬರುತ್ತೆ, ಖರ್ಜೂರ ಆಗಿರ್ಬೋದು, ದ್ರಾಕ್ಷಿ, ಮತ್ತೆ ಗೋಡಂಬೆ, ಸೊ ಮತ್ತೆ ಪೊಮಗ್ರನೇಟ್, ದಾಳಿಂಬೆ ಹಣ್ಣು. ಸೊ ಇವೆಲ್ಲ ತುಂಬಾ ಹೆಲ್ತಿ ಫುಡ್ಸ್ ಅಂತ ಕರಿತೀವಿ. ಅಂಡ್ ಹೊರಗಡೆಯ ಕರೆದಿರುವಂತ ಪದಾರ್ಥಗಳಾಗಿರ್ಬೋದು ಅಥವಾ ಹೊರಗಡೆ ಪಿಜ್ಜಾ ಅಂತದ್ದು ಅದನ್ನೆಲ್ಲ ತಿನ್ನೋದು ಅವಾಯ್ಡ್ ಮಾಡಿದ್ರೆ ಈ ತರ ಪರ್ಟಿಕ್ಯುಲರ್ ಟೈಮಲ್ಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮು ಚೆನ್ನಾಗಿರುತ್ತೆ. ಸೊ ಅದರಿಂದ ಆಗೋ ಬ್ಲೋಟಿಂಗ್ ಮತ್ತೆ ಹೊಟ್ಟೆ ನೋವಿನ ಕಾರಣಗಳು ಕಮ್ಮಿ ಆಗುತ್ತೆ.
1: ಓಕೆ ಮ್ಯಾಮ್, ಇದನ್ನೆಲ್ಲ ಎಲ್ಲಾ ಮಹಿಳೆಯರು ಕೂಡ ಪಾಲನೆ ಮಾಡಿ ಮುಟ್ಟಿನ ಸಮಯದ ನೋವನ್ನ ಖಂಡಿತ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ. ಜಿ ವಿ ಆತ್ರಿಯವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹ ಸ್ವಾಮಿಯವರ ಸಂಗೀತ ಸಾಹಿತ್ಯ ಈ ಒಂದು ಗೀತೆಗಿದೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆಗೆ

0: ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಎರಡನೇ ಕ್ವಾಲಿಫೈಯರ್ಗೆ ಮುನ್ನಡೆ. ವಾರ್ತೆಗಳ ವಿವರ. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಗಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಹಾಗೂ ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಪಡಿತ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ, ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಕೃತಕ ಬುದ್ಧಿಮತ್ತೆ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವಂತಹ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶದಾದ್ಯಂತ ಇಂದು ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಡುತ್ತದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈದ್ ಉಜ್ ಜುಹಾ ಸಂದರ್ಭದಲ್ಲಿ ದೇಶದ ಮುಸ್ಲಿಂ ಸಮುದಾಯದವರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟ್ರಪತಿಗಳು ಸಂದೇಶದಲ್ಲಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಗತ್ಯ ವಸ್ತುಗಳ ಲಭ್ಯತೆ ಮತ್ತು ಪೂರೈಕೆ ಸರಪಳಿಗಳ ಸ್ಥಿತಿಸ್ಥಾಪಕತ್ವವನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದಂತಹ ಸಚಿವರ ಗುಂಪಿನ 6ನೇ ಅನೌಪಚಾರಿಕ ಸಭೆಯ ಅಧ್ಯಕ್ಷತೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಹಿಸಿದ್ದರು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಪರಿಸ್ಥಿತಿ ಸಾಮಾನ್ಯವಾಗಿದೆ. ಎಲ್ಲ ಅಗತ್ಯ ವಸ್ತುಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಆತುರದ ಖರೀದಿಯನ್ನು ತಪ್ಪಿಸುವಂತೆ ನಾಗರಿಕರಿಗೆ ಸಚಿವ ರಾಜನಾಥ್ ಸಿಂಗ್ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಬದಲಾಗುತ್ತಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರಾಷ್ಟ್ರದ ಸನ್ನದ್ಧತೆಯನ್ನು ಹೆಚ್ಚಿಸಲು ನಿರಂತರ ಪ್ರಯತ್ನಗಳನ್ನು ಮಾಡುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಬೆಲೆಗಳು ಸ್ಥಿರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ರಸಗೊಬ್ಬರಗಳು ಮತ್ತು ಇತರ ಅಗತ್ಯ ಕೃಷಿ ಉತ್ಪನ್ನಗಳು ರೈತರಿಗೆ ಸಮರ್ಪಕವಾಗಿ ಲಭ್ಯವಿರಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿದ್ದಾರೆ. 2 ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಮತ್ತು ಕೃಷಿ ಹಾಗೆಯೇ ಸಂಬಂಧಿತ ವಲಯಗಳಿಗೆ ಸಂಬಂಧಿಸಿದ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿ

ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆ ಔಟ್ಪೋಸ್ಟ್ಗಳು ಸೇರಿದಂತೆ ಮೂಲ ಸೌಕರ್ಯಗಳನ್ನು ನಿರ್ಮಿಸಲು ಪಶ್ಚಿಮ ಬಂಗಾಳ ಸರ್ಕಾರ 142 ಎಕರೆ ಭೂಮಿಯನ್ನು ಬಿಎಸ್ಎಫ್ಗೆ ಹಸ್ತಾಂತರಿಸಿದೆ. ಗಡಿಬೇಲಿ ಮತ್ತು ಸಂಬಂಧಿತ ಮೂಲಸೌಕರ್ಯ ಯೋಜನೆಗಳಿಗಾಗಿ 45 ದಿನಗಳಲ್ಲಿ 600 ಎಕರೆ ಭೂಮಿಯನ್ನು ವರ್ಗಾಯಿಸಲು 11 ಮೇ ನಡೆದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಬಿಜೆಪಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಭಾಗವಾಗಿ ಈ ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮುಂಬರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಸಿದ್ಧತೆಗಳನ್ನು ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷ ಡಾ ಕೆ ರಾಧಾಕೃಷ್ಣನ್ ಅವರೊಂದಿಗೆ ಪರಿಶೀಲಿಸಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಕುರಿತ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಈ ಸಮಿತಿಯನ್ನು ರಚಿಸಲಾಗಿದೆ. ಸಭೆಯಲ್ಲಿ ದೇಶಾದ್ಯಂತ ಪರೀಕ್ಷಾ ಕೇಂದ್ರಗಳಲ್ಲಿ ಸಾಕಷ್ಟು ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ಸ್ನೇಹಿ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಸಮಾನ ಆದ್ಯತೆ ನೀಡಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಎನ್ಟಿಎ ಮಹಾನಿರ್ದೇಶಕರು ಪರೀಕ್ಷಾ ಭದ್ರತೆಯನ್ನು ಬಲಪಡಿಸಲು ಮತ್ತು ಪರೀಕ್ಷೆಯನ್ನು ಸುಗಮವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ಕೈಗೊಂಡ ಹೆಚ್ಚುವರಿ ಕ್ರಮಗಳ ಬಗ್ಗೆ ಸದಸ್ಯರಿಗೆ ವಿವರಿಸಿದರು. ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ಜೂನ್ 21 ದೇಶದಾದ್ಯಂತ 550 ನಗರಗಳ 5,400 ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹೈದರಾಬಾದ್ ಮೂಲದ ಶೈಕ್ಷಣಿಕ ತಂತ್ರಜ್ಞಾನ ಕಂಪನಿಯಾದ ಕೋಮ್ಟ್ ಎಡುಟೆಕ್ಗೆ ಪರೀಕ್ಷಾ ಮೌಲ್ಯಮಾಪನ ಒಪ್ಪಂದವನ್ನು ನೀಡಿದ ಕುರಿತಾದಂತಹ ಆರೋಪಗಳನ್ನು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿರಸ್ಕರಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಸಿಬಿಎಸ್ಇ ಆರೋಪಗಳು ತಪ್ಪಾದ, ದಾರಿ ತಪ್ಪಿಸುವ ಮತ್ತು ಸತ್ಯವನ್ನು ಆಧರಿಸಿಲ್ಲ ಎಂದು ಹೇಳಿದೆ. ಕೋಮ್ಟ್ ಎಡುಟೆಕ್ಗೆ ಒಪ್ಪಂದವನ್ನು ನೀಡುವಲ್ಲಿ ಸಾಮಾನ್ಯ ಹಣಕಾಸು ನಿಯಮಗಳ ಪ್ರಕ್ರಿಯೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗಿದೆ. ಮಂಡಳಿಯು ಕಳೆದ ವರ್ಷ ಆಗಸ್ಟ್ನಲ್ಲಿ ಕೇಂದ್ರ ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲ್ನಲ್ಲಿ 2026 ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಡಿಜಿಟಲ್ ಮೌಲ್ಯಮಾಪನಕ್ಕಾಗಿ ಆರ್ಎಫ್ಪಿಯನ್ನು ಬಿಡುಗಡೆ ಮಾಡಿತು ಮತ್ತು ಅರ್ಹವಾಗಿ ಬಿಡ್ ಮಾಡಿದವರಿಗೆ ಒಪ್ಪಂದವನ್ನು ನೀಡಿತು ಎಂದು ಸಿಬಿಎಸ್ಇ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯು ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ನಿನ್ನೆ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ನ್ಯೂ ಚಂಡೀಗಢದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ 47 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ 2ನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆದಿದೆ. ಈ ನಡುವೆ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 243 ರನ್ ಗಳಿಸಿತು. ಆರ್ಆರ್ ಪರ ವೈಭವ್ ಸೂರ್ಯವಂಶಿ 29 ರನ್ಗಳಿಗೆ 97 ರನ್ ಗಳಿಸಿದರು. ಧ್ರುವ್ ಜುರೆಲ್ ಅರ್ಧಶತಕವನ್ನು ಗಳಿಸಿದರು. ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಸನ್ರೈಸರ್ಸ್ ಹೈದರಾಬಾದ್ 19.2 ಓವರ್ಗಳಲ್ಲಿ 196 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಆರ್ಆರ್ ಪರ ಆರ್ಚರ್ 3 ವಿಕೆಟ್ ಕಬಳಿಸಿದರೆ ಬರ್ಗರ್, ಸುಶಾಂತ್ ಮಿಶ್ರಾ ಮತ್ತು ರವೀಂದ್ರ ಜಡೇಜಾ ತಲಾ 2 ವಿಕೆಟ್ ಅನ್ನು ಪಡೆದರು. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು, ಸ್ಫೋಟಕ ವಸ್ತುಗಳ ಅನಧಿಕೃತ ಆನ್ಲೈನ್ ಮಾರಾಟ ಮತ್ತು ಜಾಹೀರಾತುಗಳ ವಿರುದ್ಧ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ನಿಯಂತ್ರಕ ಕ್ರಮವನ್ನು ಪ್ರಾರಂಭಿಸಿದೆ. ಗ್ರಾಹಕರ ಸುರಕ್ಷತೆ, ಸಾರ್ವಜನಿಕ ಭದ್ರತೆ ಮತ್ತು ಜವಾಬ್ದಾರಿಯುತ ಈ ವಾಣಿಜ್ಯ ಅಭ್ಯಾಸಗಳನ್ನು ಬಲಪಡಿಸಲು ಗ್ರಾಹಕ ರಕ್ಷಣಾ ಕಾಯ್ದೆ 2019 ನಿಬಂಧನೆಗಳ ಅಡಿಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಗೆದ್ದ ರಾಜಸ್ಥಾನ್ ರಾಯಲ್ಸ್ 2ನೇ ಕ್ವಾಲಿಫೈಯರ್ಗೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

ನಮಸ್ತೆ, ಶುಭೋದಯ. ಸಮಯ 7:45 ಆಗಿದೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಮತ್ತೊಮ್ಮೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಂತಹ ಡಾಕ್ಟರ್ ವಿ

0: ವಿದ್ಯಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತೊಮ್ಮೆ ಸ್ವಾಗತ.
1: ನಮಸ್ತೆ. ನಮಸ್ತೆ ಲತಾ ಅವರೇ.
0: ಓಕೆ ಮ್ಯಾಮ್, ಹಾಗೆ ಇತ್ತೀಚೆಗೆ ಎಲ್ಲಾ ಕಡೆ ಕೇಳ್ತಾ ಇರೋದು ಮಹಿಳೆಯರಲ್ಲಿ ಜಾಸ್ತಿ PCOD ಕಾಯಿಲೆ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂತ ಹೇಳಿ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ?
1: ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತುಂಬಾ ಜನ ಮಹಿಳೆಯರು PCOD ಇದೆ ನನಗೆ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಸೊ ಆಕ್ಚುಲಿ PCOD ಒಂದು ಕಾಯಿಲೆ ಅಲ್ಲ, ಆಕ್ಚುಲಿ ಅದು ಜೀವನ ಶೈಲಿಯನ್ನು ಸರಿ ಮಾಡಿಕೊಳ್ಬೇಕು ಅನ್ನೋಂತ ಒಂದು ಎಚ್ಚರಿಕೆಯ ಕರೆಗಂಟೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಅದಕ್ಕೆ ಒಂದ್ ಮಿನಿಟ್ ಅನ್ನು ಹೇಗೆ ಗರ್ಭ ಈಗ ಎವ್ರಿ ಮಂತ್ ಪೀರಿಯಡ್ಸ್ ಏನ್ ಬರುತ್ತೆ, ಸೊ ಅದರದ ಸೈಕಲ್ ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ PCOD ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದು ಓನ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸೊ ಬ್ರೈನ್ ಅಲ್ಲಿ ಮೆದುಳಿನಲ್ಲಿ ಹೈಪೋಥಾಲಮಸ್ ಮತ್ತೆ ಪಿಟ್ಯೂಟ್ರಿ ಅಂತ ಹೇಳಿ ಸೆಂಟರ್ಸ್ ಇರುತ್ತೆ. ಸೊ ಅಲ್ಲಿಂದ ಬಿಡುಗಡೆ ಆಗುವಂತ ಹಾರ್ಮೋನು ಅದು ಸಿಗ್ನಲ್ ಕೊಡುತ್ತೆ, ನಮ್ಮ ಅಂಡಾಶಯಕ್ಕೆ ಸಿಗ್ನಲ್ ಕೊಡುತ್ತೆ. ಸೊ ಅಂಡಾಶಯ ಅಂದ್ರೆ ಓವರೀಸ್. ಸೊ ಆ ಓವರೀಸ್ ಇಂದ ಹಾರ್ಮೋನ್ಸ್ ಎಷ್ಟು ಪ್ರಮಾಣದಲ್ಲಿ ನಮ್ಗೆ ಸೆಕ್ರಿಯೇಟ್ ಆಗ್ಬೇಕು ಬಾಡಿನಲ್ಲಿ. ಸೊ ನಮ್ಮ ಸ್ಮಾರ್ಟ್ ಫೋನ್ ಗಿಂತ ಸ್ಮಾರ್ಟೆಸ್ಟ್ ಅಂದ್ರೆ ನಮ್ಮ ಬಾಡಿ ಮೆಕ್ಯಾನಿಸಮ್ಸ್. ಸೊ ನೈಸರ್ಗಿಕವಾಗಿ ತುಂಬಾ ಒಳ್ಳೆ ಮೆಕ್ಯಾನಿಸಮ್ಸ್ ನಮ್ಮಲ್ಲಿ ಬಾಡಿನಲ್ಲಿದೆ, ಅದನ್ನ ಮೇ ಬಿ ನಾವು ಹಾಳ್ ಮಾಡ್ಕೊಳ್ತಾ ಇದೀವಿ. ಸೊ PCOD ಒಂದು ಉದಾಹರಣೆ ಅದಕ್ಕೆ. ಸೊ ಅಂಡಾಶಯದಿಂದ ಹಾರ್ಮೋನ್ಸ್ ರಿಲೀಸ್ ಆಗಿ ಅದು ಗರ್ಭಕೋಶಕ್ಕೆ ಸಿಗ್ನಲ್ ಕೊಡುತ್ತೆ. ಸೊ ಆ ಎಲ್ಲಾ ಸಿಗ್ನಲಿಂಗ್ ಪಾತ್ವೆ ಅಥವಾ ಮೆಕ್ಯಾನಿಸಮ್ ಎಲ್ಲಾ ಸರಿ ಇದ್ದಾಗ ಸರಿಯಾದ ರಕ್ತಸ್ರಾವ ಆಗುತ್ತೆ, ಸರಿಯಾದ ಅಮೌಂಟ್ ನಲ್ಲಿ ಅಥವಾ ಸರಿಯಾದ ಕ್ವಾಂಟಿಟಿನಲ್ಲಿ ನಮಗೆ ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಆಗುತ್ತೆ. ಸೊ ಈ ಎಲ್ಲೆ ಮಧ್ಯದಲ್ಲಿ ಎಲ್ಲೇ ತೊಂದರೆಗಳು ಕಾಣಿಸ್ಕೊಂಡಾಗ ಸೊ ಅವಾಗ ಏನಾಗುತ್ತೆ, ಹಾರ್ಮೋನ್ ಅಲ್ಲಿ ವ್ಯತ್ಯಯ ಆಗತ್ತೆ. ಸೊ ನಾವ್ ಎಕ್ಸಾಂಪಲ್ ನೋಡೋದಾದ್ರೆ ಈಗ ಆದಷ್ಟು ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಕೇಳ್ಬೋದು ಸ್ಟ್ರೆಸ್ ಇಂದ ಯಾಕೆ ಪೀರಿಯಡ್ಸ್ ನಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ. ಸೊ ಇದರಿಂದ ಎಕ್ಸ್ಪ್ಲೇನ್ ಮಾಡ್ಬೋದು, ನಮ್ಮ ಮೆದುಳಿನಲ್ಲಿರುವಂತ ಸೆಂಟರ್ಸ್ ಡಿಸ್ಟರ್ಬ್ ಆಗುತ್ತೆ ಸ್ಟ್ರೆಸ್ ಆದಾಗ. ಸೊ ಅಲ್ಲಿನಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಶುರುವಾಗುತ್ತೆ. ಸೊ ಅದು ಅಂಡಾಶಯಕ್ಕೆ ಸಿಗ್ನಲಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಅಂಡಾಶಯ ತಪ್ಪು ಸಿಗ್ನಲ್ ನ ರಿಸೀವ್ ಮಾಡುತ್ತೆ. ಸೊ ಅಂಡಾಶಯದಿಂದ ಗರ್ಭಕೋಶಕ್ಕೆ ಸರಿಯಾದ ಹಾರ್ಮೋನ್ ಸಿಗ್ನಲ್ಸ್ ಬರೋದಿಲ್ಲ. ಸೊ ಅದಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಂತ ಕರಿತೀವಿ.
0: ಓಕೆ, ಸರಿಯಾದ ಜೀವನ ಶೈಲಿಯನ್ನ
1: ಅದರಿಂದ PCOD ಪ್ರಾಬ್ಲಮ್ ಆಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನಾವು ಲೈಫ್ ಸ್ಟೈಲ್ ಅಲ್ಲಿ ಸ್ಟ್ರೆಸ್ ಬಂದು ಮತ್ತೆ ತುಂಬಾ ಈಟಿಂಗ್ ಹ್ಯಾಬಿಟ್ಸ್ ಅಥವಾ ನಾವು ತುಂಬಾ ಫಾಸ್ಟ್ ಲೈಫ್ ಅಲ್ಲಿ ಇರೋದ್ರಿಂದ ಫಾಸ್ಟ್ ಫುಡ್ಸ್ ತಿನ್ನೋದು, ಆಮೇಲೆ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ನ ನಾವು ಬಾಡಿಲಿ ತಿಂತಾ ಇರೋದ್ರಿಂದ ಅದು ಫ್ಯಾಟ್ ಅಥವಾ ಕೊಬ್ಬಿನ ಅಂಶವಾಗಿ ಕ್ರಿಯೇಟ್ ಆಗ್ತಾ ಇದೆ, ಬಾಡಿನಲ್ಲಿ ಸ್ಟೋರ್ ಆಗ್ತಾ ಇದೆ. ಸೊ ಆ ಕೊಬ್ಬಿನ ಅಂಶ ನಾವು ಕೇಳ್ಬೋದು, ಕೊಬ್ಬಿನ ಅಂಶ ಏನ್ ಮಾಡುತ್ತೆ ನಮ್ಗೆ ಅಂತ. ಬಟ್ ಕೊಬ್ಬಿನ ಅಂಶದಲ್ಲಿ ಹೆಚ್ಚು ಈಸ್ಟ್ರೋಜೆನ್ ಹಾರ್ಮೋನ್ ಹೆಚ್ಚಾಗಿ ಬಿಡುಗಡೆ ಆಗುತ್ತೆ. ಈಸ್ಟ್ರೋಜೆನ್ ಹಾರ್ಮೋನ್ ಕಂಟೆಂಟ್ ಜಾಸ್ತಿ ಆದಾಗ ಬಾಡಿನಲ್ಲಿ ಅದು ಅಂಡಾಶಯವನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಎವ್ರಿ ಮಂತ್ ಒಂದೇ ಒಂದು ಅಂಡಾಣು ನಾರ್ಮಲ್ ಆಗಿ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಲ್ಲಿ ಏನಾಗುತ್ತೆ, ತುಂಬಾ ಅಂಡಾಣುಗಳು ಡೆವಲಪ್ ಆಗುತ್ತೆ, ಬಟ್ ಒಂದು ಅಂಡಾಣು ಪರ್ಟಿಕ್ಯುಲರ್ ಆಗಿ ರಿಲೀಸ್ ಆಗೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ಸಿಗ್ನಲ್ ವ್ಯತ್ಯಯ ಆಗುತ್ತೆ. ಸೊ ಸಿಗ್ನಲ್ ಯಾವಾಗ ವ್ಯತ್ಯಾಸ ಆಗುತ್ತೆ ಅವಾಗ ಪೀರಿಯಡ್ ನಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಫಸ್ಟ್ ಪೇಷಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ, 2 ತಿಂಗಳಾದ್ರೂ ಮುಟ್ಟು ಬರ್ತಾ ಇಲ್ಲ ನನಗೆ, 3 ತಿಂಗಳಾದ್ರೂ ಮುಟ್ಟು ಬರ್ತಾ ಇಲ್ಲ, ತುಂಬಾ ಡೀಲೇ ಆಗೋದು. ಸೊ ಡೀಲೇ ಆದಾಗ ಏನಾಗುತ್ತೆ, ಗರ್ಭಕೋಶದ ಲೈನಿಂಗ್ ಏನಿದೆ ಅದು ದಪ್ಪ ಆಗುತ್ತೆ. ಸೊ ಲೈನಿಂಗ್ ಎಷ್ಟು ದಪ್ಪ ಆಗುತ್ತೋ ಅಷ್ಟು ಜಾಸ್ತಿ ಬ್ಲೀಡಿಂಗ್ ಬರುತ್ತೆ. ಸೊ ಆಮೇಲೆ ಅದರಿಂದ ಜಾಸ್ತಿ ವೆಯ್ಟ್ ಗೈನ್ ಆಗೋದಾಗಿರ್ಬೋದು ಅಥವಾ ಜಾಸ್ತಿ ಹೇರ್ಸ್ ಬರೋದಾಗಿರ್ಬೋದು ಮುಖದ ಮೇಲೆ ಮತ್ತೆ ಬಾಡಿನಲ್ಲಿ ಬೇರೆ ಹೇರ್ಸ್ ಆಗಿರ್ಬೋದು. ಸೊ ಅದು ಹೆಚ್ಚಾಗಿ ಕಾಣಿಸುತ್ತೆ ಮತ್ತೆ ಹೇರ್ ಫಾಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ವೆಯ್ಟ್ ಗೈನ್ ಇನ್ನೂ ಜಾಸ್ತಿ ಆಗುತ್ತೆ. ಅಂಡ್ ಇದಕ್ಕೆಲ್ಲ ಮೂಲ ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಸೊ ಇನ್ಸುಲಿನ್ ಹಾರ್ಮೋನ್ ನಮ್ಮ ಬ್ಲಡ್ನ ಗ್ಲೂಕೋಸ್ ಲೆವೆಲ್ ಅನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ತುಂಬಾ ಸಹಾಯಕವಾಗಿರುತ್ತೆ. ಸೊ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಬಾಡಿನಲ್ಲಿ ಇರುತ್ತೆ. ಸೊ ಇದಕ್ಕೆಲ್ಲ ಇಂಪಾರ್ಟೆಂಟ್ ಏನಾಗ್ತಾ ಇದೆ ಅಂದ್ರೆ ಲೈಫ್ ಸ್ಟೈಲ್, ನಮ್ಮಲ್ಲಿ ಸರಿಯಾದ ನಿದ್ದೆ ಇಲ್ಲ, ಸರಿಯಾದ ಟೈಮಿಗೆ ನಾವು ಊಟ ಮಾಡ್ತಾ ಇಲ್ಲ, ಸರಿಯಾದ ಆಹಾರ ತಗೊಳ್ತಾ ಇಲ್ಲ, ಅಂಡ್ ಸ್ಟ್ರೆಸ್ಫುಲ್ ಆಗಿ ತುಂಬಾ ಫಾಸ್ಟ್ ಲೈಫ್ ಅಲ್ಲಿ ಇರೋದ್ರಿಂದ ಸೊ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಅಂಡ್ ಇದರಿಂದ ಮಕ್ಕಳಾಗೋದ್ರಲ್ಲೂ ಕೂಡ ಬಹಳಷ್ಟು ತೊಂದರೆಗಳು ಆಗ್ತಾ ಇದೆ. ಈಗಲೇ ಎಚ್ಚೆತ್ಕೊಂಡು ನಾವು ಹೆಲ್ತಿ ಲೈಫ್ ಸ್ಟೈಲ್ ಅಂಡ್ ಹೆಲ್ತಿ ಡಯಟ್ ನ ನೀವು ಸ್ಟಾರ್ಟ್ ಮಾಡಿದ್ರೆ ಈ ಪ್ರೋಸೆಸ್ ನಾನು ಹೇಗೆ ಹೇಳಿದ್ನೋ ಅದು ಹಾಗೆ ರಿವರ್ಸ್ ಆಗೋಗುತ್ತೆ.
0: ಓಕೆ ಓಕೆ ಮ್ಯಾಮ್, ಉತ್ತಮವಾದಂತಹ ಮಾಹಿತಿ. ಈಗ ಒಂದು ಸಾಂಗ್ ಕೇಳಿ ನಂತರ ನಾವು ಮಾತುಕತೆಯನ್ನ ಮುಂದುವರಿಸೋಣ. ಈಗ ಕೇಳಿ ಸಿ ಅಶ್ವಥ್ ಅವರ ಗಾಯನದಲ್ಲಿ BR ಲಕ್ಷ್ಮಣ್ ರಾವ್ ಅವರ ಸಾಹಿತ್ಯವಿರುವಂತಹ ಭಾವಗೀತೆ.

0: ಹಾಗೆ ವಿದ್ಯಾ ಮ್ಯಾಮ್, ಈ ಬಳಸಿ ಬಿಸಾಡಬಹುದಾದಂತಹ ನೈರ್ಮಲ್ಯ ಉತ್ಪನ್ನಗಳು ಪರಿಸರದ ಮೇಲೆ ಪ್ರಭಾವವನ್ನು ಬೀರುತ್ತೆ, ಹಾಗೆ ಪರಿಸರದ ವಿಕೋಪಕ್ಕೂ ಕಾರಣ ಆಗ್ತಿದೆ ಅಂತೇಳಿ ಅಲ್ಲಲ್ಲೇ ಕೇಳ್ತಾ ಇದೀವಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ?
1: ತುಂಬಾ ಒಳ್ಳೆ ಪ್ರಶ್ನೆ ಲತಾ ಅವ್ರೆ. ಸೊ ನಾನು ಒಂದ್ ಫಿಗರ್ ಹೇಳ್ತೀನಿ, ಅದರಿಂದ ನೀವೇ ಅರ್ಥ ಮಾಡ್ಕೋಬಹುದು. ಸೊ ಒಂದು ವರ್ಷದಲ್ಲಿ ಇಂಡಿಯಾದಲ್ಲಿ 12-16 billion ಸ್ಯಾನಿಟರಿ ಪ್ಯಾಡ್ಸ್ ಜನರೇಟ್ ಆಗ್ತಾ ಇದೆ ವೇಸ್ಟ್. ಸೊ ಅದು 1,000 ಟನ್ನಿನಷ್ಟು ಸ್ಯಾನಿಟರಿ ಪ್ಯಾಡ್ ವೇಸ್ಟ್ ಇಂಡಿಯಾ ಅಷ್ಟೇ ಜನರೇಟ್ ಆಗ್ತಾ ಇದೆ. ಸೊ ಇಡೀ ಪ್ರಪಂಚದಲ್ಲಿ ಎಷ್ಟು ನೀವು ಇಮ್ಯಾಜಿನ್ ಮಾಡ್ಬೋದು. ಸೊ ಬರೀ ನಾವಷ್ಟೇ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ನಮ್ಮ ದೈಹಿಕ ಸ್ವಚ್ಛತೆ, ಅದು ತಪ್ಪಾಗುತ್ತೆ. ಸೊ ನಮ್ಮ ಎನ್ವೈರನ್ಮೆಂಟ್ ಅನ್ನು ಕೂಡ ನಾವು ಕಾಳಜಿ ಮಾಡ್ಬೇಕಾಗತ್ತೆ, ಅದರ ಸ್ವಚ್ಛತೆ ಕೂಡ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಅದು ಮನೆಯಿಂದ ಡಿಸ್ಪೋಸಲ್ ಆಫ್ ಪ್ಯಾಡ್ ಇಂದ ಹಿಡಿದು ನಾವು ಅದನ್ನ ಸೆಪರೇಟ್ ಆಗಿ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಅದು ಪೇಪರ್ ಅಲ್ಲಿ ರ್ಯಾಪ್ ಮಾಡಿ ಆದಷ್ಟು ಒಂದು ರೆಡ್ ಪೆನ್ ಅಲ್ಲಿ ಒಂದು ಡಾಟ್ ಇಟ್ರೆ, ಸೊ ದಟ್ ಮುಂದೆ ನಮ್ಮ ಪೌರ ಕಾರ್ಮಿಕರಿಗೂ ಕೂಡ ಅದನ್ನ ಸ್ವಚ್ಛತೆ ಕಾರ್ಯದಲ್ಲಿರೋರ್ಗೂ ಕೂಡ ತುಂಬಾ ಸಹಾಯ ಆಗುತ್ತೆ, ಅದರಿಂದ ಅವರ ಹೆಲ್ತ್ ಕೂಡ ಕಾಪಾಡ್ದಾಗುತ್ತೆ. ಮತ್ತೆ ನೀವು ಕೇಳಿದ್ರೆ ಬೇರೆ ಆಪ್ಷನ್ಸ್ ಇದೆಯಾ ನಮ್ಗೆ ಇದರಲ್ಲಿ

0: ಪ್ಲಾಸ್ಟಿಕ್ ಹೆಚ್ಚು ಜನರೇಟ್ ಆಗ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ಬೇರೆ ಆಪ್ಷನ್ಸ್ ಇದೆ ನಮ್ಮಲ್ಲಿ. ಈಗ ಮೆನ್ಸ್ಟ್ರಲ್ ಕಪ್ ಅಂತೇಳಿ ಬಂದಿದೆ. ಸೊ ಅದು ತುಂಬಾ ಕನ್ವೀನಿಯಂಟ್ ಆಪ್ಷನ್ ಆಕ್ಚುಲಿ. ಅದು ಒಂದ್ ಕಪ್ ನೀವು 10 ವರ್ಷ ತನಕ ಯೂಸ್ ಮಾಡಬಹುದು ಅಂಡ್ ಮೇಂಟೈನ್ ಮಾಡೋದು ಕೂಡ ತುಂಬಾ ಸುಲಭ. ಬಟ್ ಅದ್ರ ಬಗ್ಗೆ ಭಯ ಬೇಡ. ನಾವು ಟೆಕ್ನಾಲಜಿ ಅಡ್ವಾನ್ಸ್ ಆದಂಗೆ ಅದಕ್ಕೆ ಹೇಗೆ ನಾವು ಬೇರೆ ಟೆಕ್ನಾಲಜಿ ಹೊಂದ್ಕೊಳ್ತಾ ಇದೀವೋ ಹಾಗೆ ಮೆನ್ಸ್ಟ್ರಲ್ ಕಪ್ ಕೂಡ ಒಂದು ಹೊಸ ವಿಜ್ಞಾನ. ಸೊ ಅದನ್ನ ನಾವು ಬಳಸ್ತಾ ಇದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅದು. ಮತ್ತೆ ಬಯೋಡಿಗ್ರೇಡಬಲ್ ಸ್ಯಾನಿಟರಿ ಪ್ಯಾಡ್ಸ್ ಅಂತ, ಅದರಲ್ಲಿ ಪ್ಲಾಸ್ಟಿಕ್ ಇರೋದಿಲ್ಲ ಮತ್ತೆ ಡಿಗ್ರೇಡ್ ಆಗೋಗುತ್ತೆ. ಸೊ ಅದು ಕೂಡ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ. ಮತ್ತೆ ಮುಂಚೆ ಹಳೆ ಕಾಲದಲ್ಲಿ ನಾವು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ತಾ ಇದ್ರು ನಮ್ಮ ತಾಯಂದ್ರಿ ಕಾಲದಲ್ಲಿ. ಸೊ ಅದು ಮತ್ತೆ ಈಗ ಹೊಸದಾಗ್ ಬಂದಿದೆ, ರಿಯೂಸಬಲ್ ಕಾಟನ್ ಪ್ಯಾಡ್ಸ್ ಬಂದಿದೆ. ಈವನ್ ಅದನ್ನು ಕೂಡ ಯೂಸ್ ಮಾಡಿ ಅದನ್ನು ನೀಟಾಗಿ ವಾಶ್ ಮಾಡಿ ಸನ್ ಡ್ರೈ ಮಾಡೋದ್ರಿಂದ ಅದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗಿ ವೇಸ್ಟ್ ಜನರೇಟ್ ಆಗೋದನ್ನ ತಪ್ಪಿಸ್ಬೋದು.
1: ಓಕೆ ಮ್ಯಾಮ್, ಇನ್ನ ಕೊನೆಯಲ್ಲಿ ಒಂದ್ ಪ್ರಶ್ನೆ. ಕೆಲವೊಂದು ಮನೆಗಳಲ್ಲಿ ಅಡುಗೆ ಮನೆಗೂ ಕೂಡ ಬಿಟ್ಕೊಳ್ಳೋದ ಒಂದು ಪರಿಸ್ಥಿತಿ ಈ ಸಮಯ ಅಂತ ಹೇಳ್ಬೋದು, ಈ ಮುಟ್ಟಿನ ಅವಧಿಯಲ್ಲಿ. ಹಾಗೇನೆ ಒಂದ್ ರೀತಿಯ ಅವಮಾನ ಹಾಗೆ ಅಶುದ್ಧತೆಯ ಮೂಲ ಅಂತ ಕಾಣ್ತಾರೆ ಕೆಲವೊಬ್ರು. ಸೊ ಈ ಮೂಲಕ ನೀವು ಸಮುದಾಯಕ್ಕೆ ಏನು ಒಂದು ಕಿವಿ ಮಾತನ್ನ ಕೊಡ್ತೀರಾ? ಯಾವ ರೀತಿ ಅವ್ರಿಗೆ ಶಿಕ್ಷಣ ಕೊಡ್ತೀರಾ?
0: ನಾನು ಅದನ್ನ ಸನ್ಮಾನ ಅಂತೀನಿ. ಯಾಕಂದ್ರೆ ಒಬ್ಬ ಹೆಣ್ಣಿಗೆ ತಾಯಿಯಾಗುವಂತ ಯೋಗ್ಯತೆ ಕೊಟ್ಟಿರ್ತಕ್ಕಂಥದ್ದು ಋತುಚಕ್ರ. ಸೊ ಅದನ್ನ ಖಂಡಿತವಾಗ್ಲೂ ಅವಮಾನ ಅಂತ ಕನ್ಸಿಡರ್ ಮಾಡಬಾರ್ದು. ಅಂಡ್ ನಮ್ಮ ಸಂಪ್ರದಾಯದಲ್ಲಿ ಮೊದಲನೇ ಸಲ ಋತುಚಕ್ರ ಶುರುವಾದಾಗ ನಾವೇನ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ ಅದನ್ನ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಖಂಡಿತವಾಗ್ಲೂ ಇದು ಯಾವ್ದೇ ತರದ ಅವಮಾನನೂ ಅಲ್ಲ, ಇದು ಬಹಳ ನೈಸರ್ಗಿಕವಾದ ಒಂದು ಪ್ರಕ್ರಿಯೆ. ಸೊ ಅದನ್ನ ನಾವು ಅಷ್ಟೇ ನೈಸರ್ಗಿಕವಾಗಿ ತಗೊಂಡು ಖಂಡಿತ ಅಡಿಗೆ ಮನೆ ಪ್ರವೇಶದಲ್ಲಿ ನಿಷಿದ್ಧ ಇಲ್ಲ. ಅಂಡ್ ಅವಾಗಿನ ಕಾಲಘಟ್ಟ ಮೇ ಬಿ ಬದಲಿರ್ಬೋದು, ಅವಾಗ ಹೆಣ್ಮಕ್ಳಿಗೆ ರೆಸ್ಟ್ ಕೊಡ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮಾಡಿರ್ತಕ್ಕಂತ ಕಟ್ಟುಪಾಡಿರ್ಬೋದು. ಸೊ ಅವತ್ತಿನ ಸಮಾಜ ಬೇರೆ ಇದೆ, ಇವತ್ತು ನಮ್ಮ ಲೈಫ್ ಸ್ಟೈಲ್ ಮತ್ತೆ ಇವತ್ತಿನ ಸಮಾಜ ಬೇರೆ ಇದೆ. ಸೊ ಅದ್ರಲ್ಲಿ ಯಾವ್ದೇ ವೈಜ್ಞಾನಿಕವಾದ ಕಾರಣಗಳೇನು ಇಲ್ಲ, ಖಂಡಿತ ನೀವು ಎಲ್ಲಾ ಕೆಲಸಗಳನ್ನು ಮಾಡ್ಬೋದು. ಈವನ್ ಅಡಿಗೆ ಮನೆ ಪ್ರವೇಶದಲ್ಲೂ ಯಾವುದೇ ನಿಷಿದ್ಧ ಇಲ್ಲ, ಅದು ಅವಮಾನಕ್ಕಿಂತ ಅದನ್ನ ಸನ್ಮಾನವಾಗಿ ಸ್ವೀಕರಿಸಬೇಕು.
1: ಓಕೆ ಮ್ಯಾಮ್, ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮಗಾಗಿ ಮೀಸಲಿಟ್ಟು ಬಹಳ ಅತ್ಯುತ್ತಮವಾದಂತಹ ಮಾಹಿತಿಯನ್ನ ಕೊಟ್ರಿ. ನಿಮ್ಗೆ ಧನ್ಯವಾದಗಳನ್ನ ನಮ್ಮ ಕೇಳುಗರು ಕೂಡ ಕಳಿಸಿದ್ದಾರೆ, ಹಾಗೆ ನಮ್ಮ ಆಕಾಶವಾಣಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು.
0: ಧನ್ಯವಾದಗಳು ಲತಾ ಅವರೇ, ತುಂಬಾ ಒಳ್ಳೆಯ ಪ್ರಶ್ನೆಗಳನ್ನು ನೀವು ಕೇಳಿ ನನ್ನಿಂದ ಇಷ್ಟು ಇನ್ಫಾರ್ಮೇಶನ್ ನ ನೀವು ತೆಗ್ದಿದ್ದೀರಾ ಹೊರಗೆ. ಸೊ ಎಲ್ಲರಿಗೂ ಎಲ್ಲರ ಲೈಫ್ ಆರೋಗ್ಯಕರವಾಗಿರ್ಲಿ ಅಂತ ನಾನು ಆಶಿಸ್ತೇನೆ.
1: ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ಕೇಳಿ ಸಿ ಅಶ್ವಥ್ ಅವರ ಗಾಯನದಲ್ಲಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯವಿರುವಂತಹ ಗೀತೆ. ಈ ಗೀತೆಯೊಂದಿಗೆ ನಮ್ಮ ಈ ದಿನದ ಭಾವಸ್ಪಂದನ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ.

0: ಕಾರ್ಯಕ್ರಮ ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ ಅವರು, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಶ್ವಿಜಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋ ಪದ ಕೇಳಿದ ತಕ್ಷಣ ಸಾಮಾನ್ಯ ಜನರಿಗೆ ಏನಪ್ಪ ಇದೊಂದು ವಿಜ್ಞಾನದ ಪದ ಅಂತ ಅನ್ಸುತ್ತೆ, ವಿಜ್ಞಾನ ಕಲ್ತಿದವರಿಗೆ ಮಾತ್ರ ಇದು ಅರ್ಥ ಆಗತ್ತೆ, ನಮ್ಮಂತವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಮೊದಲು ತಲೆಗೆ ಬರುತ್ತೆ. ಸೊ ಹಾಗಾಗಿ ನನ್ನ ಮೊದಲ ಪ್ರಶ್ನೆನೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ಸರಳವಾಗಿ ತಿಳಿಸಿ.
3: ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಕ್ವಾಂಟಮ್ ಭೌತಶಾಸ್ತ್ರದ ತತ್ವಗಳನ್ನು ಆಧರಿಸಿ ಈ ಗಣಕಯಂತ್ರಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಏನು ಗಣಕಯಂತ್ರಗಳನ್ನು ಬಳಸ್ತೀವಿ, ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಇರುವಂತಹ ಗಣಕಯಂತ್ರಗಳು, ಈ ಎಲ್ಲ ಗಣಕಯಂತ್ರಗಳನ್ನು ವಿದ್ಯುನ್ಮಾನ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿರುವಂಥದ್ದು. ಇವು ಬೈನರಿ ಲಾಜಿಕ್ ಅಂತ ಹೇಳ್ತೀವಿ ನಾವು. ಈ ಸಾಮಾನ್ಯ ಕಂಪ್ಯೂಟರ್ಗಳು ಬಿಟ್ಗಳನ್ನು ಬಳಸುತ್ತೆ. ಈ ಬಿಟ್ಗಳು 0 ಅಥವಾ 1 ಈ ಇನ್ಫಾರ್ಮೇಶನ್ ಅನ್ನು ಮಾತ್ರ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಅನೇಕ ಸ್ಥಿತಿಗಳಲ್ಲಿ ಇರಬಹುದಾಗುತ್ತೆ. ಸೊ ಹೀಗಾಗಿ ಈ ಕ್ಯೂಬಿಟ್ಗಳನ್ನು ಆಧರಿಸಿ ಕ್ವಾಂಟಮ್ ಕಂಪ್ಯೂಟರ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಇದರಿಂದ ಆಗುವಂಥ ಪ್ರಯೋಜನ ಏನು, ಏನಕ್ಕೆ ನಾವು ಈ ರೀತಿಯಾದಂಥ ಕ್ಯೂಬಿಟ್ಗಳನ್ನು ಬಳಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಈಗ ಒಂದು ಶಾಲೆಯನ್ನು ತಗೊಂಡ್ರೆ, ಒಂದು ವಿದ್ಯಾರ್ಥಿಗಳ ಗುಂಪು ಒಂದು ಇದೆ ಅಂತ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಶಿಕ್ಷಕರು ಈ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋಣ. ಒಂದು ಗ್ರಂಥಾಲಯ ಇದೆ, ಈ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿದೆ. ಈ ಎಲ್ಲ ಪುಸ್ತಕಗಳನ್ನು ಹುಡುಕಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕಬೇಕು ಅಂತಂದ್ಬಿಟ್ಟು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬನೇ ವಿದ್ಯಾರ್ಥಿ ಎಲ್ಲಾ ಪುಸ್ತಕಗಳನ್ನು ಹುಡುಕಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ನಾವು ಗಮನಿಸಿದ್ರೆ, ಅದನ್ನೇ ಈ ಇಡೀ ವಿದ್ಯಾರ್ಥಿ ಸಮೂಹ, ಈ ಇಡೀ ವಿದ್ಯಾರ್ಥಿಗಳ ಗುಂಪು ಎಲ್ಲರೂ ಸೇರಿ ಒಟ್ಟಿಗೆ ಹುಡುಕಿದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಬೇಗ ಹುಡುಕಬಹುದು.
2: ಈಗ ಸಾಮಾನ್ಯವಾಗಿ ಬೇಗ ಇನ್ಫಾರ್ಮೇಶನ್ ಸಿಗುತ್ತೆ, ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಅನ್ನೋದೊಂದು ಸರಳವಾಗಿ ತಿಳ್ಕೊಂಡಾಯ್ತು. ಆದ್ರೆ ಸಾಮಾನ್ಯ ಜನರಿಗೆ ಇದರಿಂದ ಏನು, ಯಾವ ತರದಲ್ಲಿ ಬಳಸಬಹುದು ಅವರು?
3: ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅನೇಕ ಕ್ಷೇತ್ರಗಳಲ್ಲಿ ಬಳಕೆ ಮಾಡಬಹುದಾಗಿದೆ. ನಮಗೆಲ್ಲರಿಗೂ ಗೊತ್ತು, ಈ ನಾವು ಈಗ ಬಳಸ್ತಾ ಇರುವಂತಹ ಕಂಪ್ಯೂಟಿಂಗ್ ಕೂಡ ಸಾಕಷ್ಟು ಶಕ್ತಿಶಾಲಿಯಾಗಿದೆ. ಆದರೆ ಇವುಗಳ ಶಕ್ತಿಯನ್ನು ಮೀರಿ, ಈ ಕಂಪ್ಯೂಟರ್ಗಳ ಕೆಪಾಸಿಟಿಗೂ ಮೀರಿ ಅವುಗಳ ಕೈಲಿ ಆಗದೇ ಇರುವಂಥ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಹೊಸ ಹೊಸ ರೀತಿಯಾದಂಥ ಕಂಪ್ಯೂಟಿಂಗ್ ತಂತ್ರಜ್ಞಾನಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ ಅನ್ನೋದು ಕೂಡ ಇದರಲ್ಲಿ
2: ಒಂದು ಹೊಸ
3: ಆವಿಷ್ಕಾರವಾಗಿ ಆಗಿದೆ. ನಾನು ಈಗಾಗಲೇ ಹೇಳಿದಂತೆ ಕ್ವಾಂಟಮ್ ಕಂಪ್ಯೂಟರ್ದು ಮುಖ್ಯ ತತ್ವ ಏನು ಅಂತ ಹೇಳಿದ್ರೆ, ಅನೇಕ ಮಾರ್ಗಗಳಿದ್ದರೆ ಇವು ಎಲ್ಲ ಮಾರ್ಗಗಳನ್ನು ಒಂದೇ ಸಮಯದಲ್ಲಿ ಎಲ್ಲ ಮಾರ್ಗಗಳನ್ನು ಅನ್ವೇಷಿಸಿ ಅದರಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂತಹ ಮಾರ್ಗ ಅಥವಾ ಯಾವುದು ಸಮರ್ಪಕವಾದಂತಹ ಉತ್ತರ ಅಂತ ಕಂಡುಹಿಡಿಯೋದಕ್ಕೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತವೆ. ನಾನು ಈಗಾಗಲೇ ಹೇಳಿದಂತೆ ಕ್ಯೂಬಿಟ್ ಅಂತ ಹೇಳಿದ್ನಲ್ಲ, ಅನೇಕ ಸ್ತರಗಳಲ್ಲಿ ಒಂದೇ ಸಮಯದಲ್ಲಿ ಅವು ಇರಬಹುದಾಗಿರುವಂಥದ್ದು. ಸೊ ಇವು ಈ ಎಲ್ಲ ಮಾರ್ಗಗಳನ್ನು ನಮ್ಮ ಸಮಸ್ಯೆಗಳಲ್ಲಿ ಯಾವ್ಯಾವ್ದು ಮಾರ್ಗಗಳು ಎಲ್ಲ ಇದೆಯೋ ಅದೆಲ್ಲದರನ್ನು ಒಂದೇ ಸತಿ ಹುಡುಕಿ ಅದರಲ್ಲಿ ಅತ್ಯಂತ ಸಮರ್ಪಕವಾದಂಥ ಯಾವುದು ನಮಗೆ ಸೊಲ್ಯೂಷನ್ ಅಂತ ಏನಿದೆ ಅದನ್ನು ಕಂಡುಹಿಡಿಯಬಹುದಾಗಿದೆ. ಸೊ ಇದಕ್ಕೆ ನಮಗೆ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತೆ. ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ನಾವು ಬಳಸ್ಬೋದು ಅಂತ ಹೇಳಿದ್ರೆ, ಅನೇಕ ಸ್ತರಗಳಲ್ಲಿ ಇದನ್ನು, ಅನೇಕ ಕ್ಷೇತ್ರಗಳಲ್ಲಿ ನಾವು ಇದನ್ನು ಬಳಸ್ಬೋದಾಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಪ್ರತಿದಿನ ನಾವು ಎಲ್ಲರೂ ಫೇಸ್ ಮಾಡುವಂಥದ್ದು ಈ ಟ್ರಾಫಿಕ್ ಪ್ರಾಬ್ಲಮ್, ಸಂಚಾರ ದಟ್ಟಣೆ ಅಂತ ಸಮಸ್ಯೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಅನೇಕ ಮಾರ್ಗಗಳಿರುತ್ತವೆ, ಅನೇಕ ರೂಟ್ಸ್ ಇರುತ್ತೆ. ಇವುಗಳಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂತಹ, ಅತ್ಯಂತ ವೇಗವಾಗಿ ನಾವು ಹೇಗೆ ಹೋಗಬಹುದು, ಯಾವ ಮಾರ್ಗದಲ್ಲಿ ಹೋದ್ರೆ ಸಂಚಾರ ದಟ್ಟಣೆ ಕಡಿಮೆ ಇದೆ, ಯಾವ ಮಾರ್ಗವನ್ನು ನಾವು ಹಿಡಿದ್ರೆ ಬೇಗ ನಮ್ಮ ಗುರಿಯನ್ನು ತಲುಪಬಹುದು, ಈ ರೀತಿಯಾದಂತಹ ಎಲ್ಲ ವಿಷಯಗಳನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ಸ್ ಅನ್ನು ಯೂಸ್ ಮಾಡಿಕೊಂಡು ಅತ್ಯಂತ ಸಮರ್ಪಕವಾಗಿ ನಾವು ಕಂಡುಹಿಡ್ಕೋಬಹುದು.
2: ಖಂಡಿತ, ನೀವು ಸರಿಯಾದ ಒಂದು ಉದಾಹರಣೆ ಕೊಟ್ರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ್ಯಪ್ ಅಲ್ಲಿ ಆಟೋ ಬುಕ್ ಮಾಡ್ತೀವಿ, ಟ್ಯಾಕ್ಸಿ ಬುಕ್ ಮಾಡ್ತೀವಿ, ಒಂದು ಕಡೆಯಿಂದ ಒಂದು ಕಡೆ ಹೋಗುವಾಗ ಯಾವ ಕಡೆ ಟ್ರಾಫಿಕ್ ಜಾಮ್ ಜಾಸ್ತಿ ಇದೆ, ಬೇರೆ ರೂಟ್ ಅಲ್ಲಿ ಯಾವ ಕಡೆಯಿಂದ ಬೇಗ ತಲುಪಬಹುದು ಅನ್ನೋದನ್ನ ನಮ್ಗೆ ಅಲ್ಲಿ ಮ್ಯಾಪ್ ಅಲ್ಲಿ ತೋರಿಸುತ್ತೆ. ಸೊ ಅದಕ್ಕೆ ಈ ಬಳಕೆ ಆಗುತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ನಾವು ಸರಳವಾಗಿ ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಇವಾಗ ಜನರಿಗೆ ಖಂಡಿತ ಅರ್ಥ ಆಗಿರುತ್ತೆ. ಹಾಗೆ ಇನ್ನು ರೈತರಿಗೆ ಅಂತ

0: ಬಂದ್ರೆ ಇದರಿಂದ ಏನಾದ್ರೂ ಅವರಿಗೆ ಉಪಯೋಗ ಇದೆಯಾ? ಯಾಕಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ಸೊ ಅವರಿಗೆ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಈ ಆವಿಷ್ಕಾರಕ್ಕೆ ಒಂದು ಶಭಾಷ್ ಅಂತ ಹೇಳಬಹುದು.
1: ನಿಜ, ನಾನು ಈಗಾಗಲೇ ಹೇಳಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಈ ತಂತ್ರಜ್ಞಾನವನ್ನು ಬಳಸಬಹುದು. ಈ ಹವಾಮಾನ ವೈಪರೀತ್ಯಗಳು ಅಂತ ನಾವು ಏನು ಹೇಳ್ತೀವಿ, ಅವುಗಳನ್ನ ವಿಶ್ಲೇಷಣೆ ಮಾಡುವುದಕ್ಕೆ ಹಾಗೂ ಅವುಗಳ ಬಗ್ಗೆ ಈ ಹವಾಮಾನದ ಬಗ್ಗೆ ಮುನ್ಸೂಚನೆಗಳನ್ನ ಕೊಡೋದಕ್ಕೆ ರೈತರಿಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಬಳಸಬಹುದು. ಅದೇ ರೀತಿ ಈ ಮಣ್ಣಿನ ವಿಶ್ಲೇಷಣೆಯನ್ನ ಮಾಡುವುದಕ್ಕೆ ಅದಕ್ಕೂ ಕೂಡ ಬಳಸಬಹುದಾಗಿದೆ, ಹಾಗೂ ನೀರಿನ ಸಮರ್ಪಕ ಬಳಕೆಗೆ ಈ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
0: ಮುಂದಿನ ಮುನ್ಸೂಚನೆಯನ್ನ ಅಷ್ಟು ಬೇಗ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವಾಗ ಅವರಿಗೆ ಅರ್ಥ ಆಗಿರುತ್ತೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೆ ಸಹಕಾರ ನೀಡ್ತಾ ಇದೆ. ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ಮೀನುಗಾರರು ತೀರಕ್ಕೆ ಹೋಗಬಾರದು, ಸಮುದ್ರಕ್ಕೆ ಇಳಿಬಾರದು ಅನೌನ್ಸ್ ಮಾಡ್ತಾ ಇರ್ತೀವಿ ರೇಡಿಯೋದಲ್ಲಿ. ಸೊ ಅದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಅನ್ನೋದು ಈಗ ನಮ್ಮ ರೈತರಿಗೂ ಗೊತ್ತಾಗಿದೆ.
1: ಈಗಾಗಲೇ ಗಣಕಯಂತ್ರಗಳನ್ನ ಉಪಯೋಗಿಸಿ ನಾವು ಹವಾಮಾನ ಮುನ್ಸೂಚನೆ ಈ ರೀತಿಯಾದಂತಹ ಅನೇಕ ವಿಶ್ಲೇಷಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಕ್ವಾಂಟಮ್ ತಂತ್ರಜ್ಞಾನಗಳನ್ನು ಬಳಸಿ ಇವುಗಳನ್ನು ಮತ್ತು ಹೆಚ್ಚು ನಿಖರವಾಗಿ ನಾವು ಮಾಡುವಂತ ಸಾಧ್ಯತೆಗಳಿವೆ.
0: ಇನ್ನು ಆಸ್ಪತ್ರೆಗಳಿಗೆ ಅಂತ ಬಂದಾಗ ನೂರಾರು ಜನ ಪೇಷಂಟ್ಸು ವಿಧ ವಿಧವಾದ ಒಂದು ಕಾಯಿಲೆಯಿಂದ ಬರ್ತಾರೆ, ಅವರಿಗೆ ಸಾಕಷ್ಟು ಅದರಿಂದ ರಿಪೋರ್ಟ್ಗಳು ಬೇಕಾಗತ್ತೆ, ಇನ್ನೇನು ವೈದ್ಯಕೀಯ ತಪಾಸಣೆಯನ್ನ ಮಾಡ್ತಾರೆ, ಹೇಗೆ ಅಲ್ಲಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅವರಿಗೆ ಸಹಾಯವಾಗ್ತಾ ಇದೆ?
1: ಕ್ವಾಂಟಮ್ ತಂತ್ರಜ್ಞಾನಗಳು ಈ ವೈದ್ಯಕೀಯ ಕ್ಷೇತ್ರದಲ್ಲೂ ಬಳಕೆ ಮಾಡಬಹುದಾಗಿದೆ. ಈ ಹೊಸ ರೋಗಗಳನ್ನ ನಿಖರವಾಗಿ ಪತ್ತೆ ಹಚ್ಚೋದಕ್ಕೆ ಈ ಕ್ವಾಂಟಮ್ ಸೆನ್ಸರ್ಸ್ ಅಂತ ಹೇಳ್ತೀವಿ ನಾವು, ಅವು ಅತಿ ಹೆಚ್ಚಾಗಿ ಬಳಕೆ ಮಾಡಬಹುದು. ಹಾಗೇನೆ ಈ ರೋಗಗಳಿಗೆ ಹೊಸ ರೀತಿಯಾದಂತಹ ಔಷಧಿಗಳನ್ನ ಆವಿಷ್ಕಾರ ಮಾಡುವುದಕ್ಕೆ ಅಥವಾ ಚುಚ್ಚುಮದ್ದುಗಳನ್ನ ಅಭಿವೃದ್ಧಿಪಡಿಸುವುದಕ್ಕೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
0: ಈಗ ಇನ್ನೊಂದು ಅಶ್ವಿಜ ಅವರೇ, ಎಲ್ಲ ಕಡೆ ಕ್ಯಾಶ್ ಲೆಸ್ UPI ನಿಂದ ನಾವು ಪೇಮೆಂಟ್ ಗಳನ್ನ ಮಾಡ್ತಾ ಇದೀವಿ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವಯಸ್ಸಾದವರು ಕೂಡ, ಹಾಗೇನೆ ರೈತರು, ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಇವತ್ತಿನ ದಿನ UPI ಮೂಲಕ ಪೇಮೆಂಟ್ ಅನ್ನ ಮಾಡ್ತಾ ಇದಾರೆ. ಎಷ್ಟು ಸುರಕ್ಷಿತ ಇದಕ್ಕೆ, ಇದರಿಂದ ಏನಾದ್ರೂ ಉಪಯೋಗ ಇದೆಯಾ, ಇದರ ಕೊಡುಗೆ ಏನಿದೆ?
1: ಹೌದು, ನೀವು ಹೇಳದಂತೆ ಎಲ್ಲರಿಗೂ ಕೂಡ ಅದೊಂದು ರೀತಿಯಾದಂಥ ಆತಂಕ ಇರುತ್ತೆ. ಯಾವುದೋ ಒಂದು QR ಕೋಡನ್ನು ತೋರಿಸಿ ಇದನ್ನು ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಅಂತ ಹೇಳಿದಾಗ ನನ್ನ ಹಣ ಎಷ್ಟು ಸುರಕ್ಷಿತವಾಗಿದೆ ಅನ್ನುವಂಥ ಒಂದು ಆತಂಕ ಎಲ್ಲರಿಗೂ ಖಂಡಿತ ಇದ್ದೇ ಇರುತ್ತೆ. ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಈ ರೀತಿಯಾದಂಥ ಆನ್ಲೈನ್ ವಹಿವಾಟುಗಳನ್ನು ನಾವು ಏನು ಮಾಡ್ತೀವಿ, ಇದನ್ನು ಅತ್ಯಂತ ಸುರಕ್ಷಿತವಾಗಿ ಮಾಡುವಂಥ ಸಾಧನಗಳು ಈ ಕ್ವಾಂಟಮ್ ತಂತ್ರಜ್ಞಾನದಿಂದ ಇದೆ. ಕ್ವಾಂಟಮ್ ಕಮ್ಯುನಿಕೇಷನ್ ಮತ್ತು ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ನಾವು ಹೇಳ್ತೀವಿ. ಇದನ್ನು ಬಳಸಿ ಈ ರೀತಿಯಾದಂಥ ಆನ್ಲೈನ್ ಟ್ರಾನ್ಸಾಕ್ಷನ್ಸನ್ನು ಅತ್ಯಂತ ಹೆಚ್ಚು ಸುರಕ್ಷಿತವಾಗಿ ನಾವು ಮಾಡಬಹುದಾಗಿದೆ.
0: ಸೊ ಡಿಜಿಟಲ್ ಇಂಡಿಯಾ, ಸೊ ಹಾಗಾಗಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೂ ಕೂಡ ಅದರ ಕೊಡುಗೆಯನ್ನ ನೀಡ್ತಾ ಇದೆ. ಜನರು ಭಯವನ್ನ ಬಿಟ್ಟು ಸುರಕ್ಷಿತವಾಗಿದೆ ಅಂತ ಹೇಳಿ UPI ಪೇಮೆಂಟ್ ಅನ್ನ ಕೂಡ ಮಾಡಬಹುದು ಅನ್ನೋ ಒಂದು ಭರವಸೆಯನ್ನ ನೀಡ್ತಾ ಇದ್ದೀರಾ ಈ ಕಾರ್ಯಕ್ರಮದ ಮೂಲಕ. ಇನ್ನು ಮನುಷ್ಯ ಎಷ್ಟೇ ಮುಂದುವರೆದ್ರು ನಮ್ಮ ಪ್ರಕೃತಿ ನಿಸರ್ಗ ನಮ್ಮನ್ನ ಹಿಂದಕ್ಕೊಂದು ಸರಿ ಜಗ್ಗಿ ಎಳೆಯತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕಾಲಕ್ಕೆ ತಕ್ಕಂತೆ ಋತುಮಾನಗಳು ಚೇಂಜ್ ಆಗ್ತಾ ಇರತ್ತೆ, ಅದು ವಿಕೋಪಕ್ಕೂ ತಿರುಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ. ಅದಕ್ಕೆ ನಮ್ಮ ಕೊಡುಗೆಗೇನೆ ಜಾಸ್ತಿ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ, ಮನುಷ್ಯನಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ. ಆದ್ರೂ ಮನುಷ್ಯ ಇದರ ಜೊತೆಗೆ ಹೋರಾಟವನ್ನ ಮಾಡಲೇಬೇಕಾಗತ್ತೆ, ಆ ವಿಕೋಪವನ್ನ ಎದುರಿಸಲೇಬೇಕಾಗತ್ತೆ. ಅಂತ ಸಮಯದಲ್ಲಿ, ವಿಕೋಪದ ವಿಪತ್ತಿನ ಆಪತ್ತಿನ ಸಮಯದಲ್ಲಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಯಾವ ರೀತಿ ಸಹಕಾರವಾಗಿದೆ?
1: ನಿಜ, ನೀವು ಹೇಳ್ದಂಗೆ ಈ ರೀತಿಯಾದಂಥ ನೈಸರ್ಗಿಕ ವಿಕೋಪಗಳು, ನೀವು ಈಗಾಗಲೇ ಹೇಳಿದಂತೆ ಮೀನುಗಾರರು ಸಮುದ್ರಕ್ಕೆ ಹೋಗುವಾಗ ಯಾವುದೇ ಚಂಡಮಾರುತ ಅಥವಾ ಯಾವುದಾದ್ರೂ ಬರುವಂಥದ್ದು ಅಥವಾ ಪ್ರವಾಹಗಳಾಗುವಂಥದ್ದು, ಈ ರೀತಿಯಾದಂಥ ಎಲ್ಲ ನೈಸರ್ಗಿಕ ವಿಕೋಪಗಳನ್ನು ವಿಶ್ಲೇಷಣೆ ಮಾಡುವುದಕ್ಕೆ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ಗಣಕಯಂತ್ರಗಳನ್ನು ಸಾಧಾರಣವಾಗಿ ಬಳಸ್ತಾರೆ. ಸೊ ಆ ಕ್ಷೇತ್ರದಲ್ಲಿ ಸಹ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಕೆ ಮಾಡಬಹುದಾಗಿದೆ. ಈ ವಿಕೋಪಗಳನ್ನು ವಿಶ್ಲೇಷಿಸಿ ಅವುಗಳ ಸಂಬಂಧಪಟ್ಟಂತೆ ಏನಾದರೂ ಮುನ್ಸೂಚನೆಗಳನ್ನು ಕೊಡಬೇಕಾದ್ರೆ ಅವುಗಳಿಗೆ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಸಬಹುದಾಗಿದೆ.
0: ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮ ಶ್ರೋತೃಗಳಾಗಿರಬಹುದು ಅಥವಾ ಮಕ್ಕಳುಗಳಾಗಿರಬಹುದು, ಈ ಕ್ಷೇತ್ರಕ್ಕೆ ತಾವು ಕೂಡ ಬರಬೇಕು, ತಮಗೂ ಆಸಕ್ತಿ ಇದೆ, ಕಲಿಬೇಕು ಅಂತ ಆಸಕ್ತಿ ಹೊಂದಿರುವಂತಹ ಮಕ್ಕಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ, ಯಾವ ರೀತಿ ಸಲಹೆಯನ್ನ ನೀಡ್ತೀರಾ?
1: ಖಂಡಿತ, ಇಂದಿನ ಮಕ್ಕಳೇ ನಾಳೆನ ವಿಜ್ಞಾನಿಗಳು ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ವಿಜ್ಞಾನ, ಗಣಿತ ಮತ್ತು ಕಂಪ್ಯೂಟರ್ ಸೈನ್ಸ್ ಅಥವಾ ಗಣಕ ವಿಜ್ಞಾನ ಅಂತ ನಾವು ಏನು ಹೇಳ್ತೀವಿ, ಈ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಪರಿಶ್ರಮ ಹೊಂದಿರುವಂಥ ವಿದ್ಯಾರ್ಥಿಗಳು ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ತಮ್ಮ ಕೊಡುಗೆಗಳನ್ನು ಕೊಡಬಹುದಾಗಿದೆ.

0: ಸೊ ಹಾಗಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಅನೇಕ ರೀತಿಯಾದಂಥ ನಾವು ರಿಸರ್ಚ್ ಅಂತ ಏನು ಹೇಳ್ತೀವಿ ಅವರ ಕೊಡುಗೆಗಳನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೊಡಬಹುದಾಗಿದೆ.
1: ಯಾವ ಏಜಿಂದ ಶುರು ಆಗುತ್ತೆ ಇಲ್ಲಿಗೆ ಎಂಟ್ರಿ?
0: ಸಾಧಾರಣವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಶಾಲೆ ವಿದ್ಯಾರ್ಥಿಗಳು ಕೂಡ ಪ್ರೋಗ್ರಾಮಿಂಗ್ ಮಾಡುವಂತಹ ಸ್ಥಿತಿಗೆ ನಾವು ತಲುಪಿದ್ದೀವಿ. ಆಲ್ರೆಡಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಕೂಡ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಶಾಲಾ ವಿದ್ಯಾರ್ಥಿಗಳು ಕೂಡ ತಮ್ಮ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಜರ್ನಿ ಅಂತ ನಾವು ಏನು ಹೇಳ್ತೀವಿ ಅದನ್ನ ಸ್ಟಾರ್ಟ್ ಮಾಡಬಹುದಾಗಿದೆ. ಇವತ್ತು
1: ಪ್ರೋಗ್ರಾಮ್ ಕೇಳ್ತಾ ಇರುವಂತಹ ಮಕ್ಕಳಿಗೆ ಇದೊಂದು ಆಶಾದಾಯಕ ಉತ್ತರ ಅಂತ ಅನ್ಸುತ್ತೆ. ಅವರು ಕೂಡ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಖಂಡಿತ ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥವರಿಗೆ ನಿಮ್ಮ ಸಿಡ್ಯಾಕ್ ಬೆಂಗಳೂರಿನ ನಂಬರ್ ಅನ್ನ ಕೊಡಬಹುದಾ?
0: ಖಂಡಿತ. ಈ ವಿಷಯವಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು, 8050555639. ಇದರ ಜೊತೆಗೆ ನಮ್ಮ ಸಿಡ್ಯಾಕ್ ವೆಬ್ಸೈಟ್ cdac.in ಮತ್ತು ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದ ಸಂಬಂಧಪಟ್ಟಂತೆ qniverse.in ಅನ್ನುವಂಥ ವೆಬ್ಸೈಟ್ ಕೂಡ ಇದೆ. ಇವುಗಳನ್ನು
1: ಅವಲೋಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಡಾಕ್ಟರ್ ಆಶ್ವಿಜ ಬಿ ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ. ಭಾಗವಹಿಸಿದ್ದವರು ಡಾಕ್ಟರ್ ಆಶ್ವಿಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರನ್ನ ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು

0: ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 1510 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್ ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ತೆ, ಶುಭೋದಯ. ಸಮಯ 8:47 ಆಗಿದೆ. ಎಲ್ಲ ಆತ್ಮೀಯ ಕೇಳಿರ್ಗೆ ಹೆಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಭಗವಾನ್ ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಚೆಲುವಿನ ಚಿತ್ತಾರ ಚಲನಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಸಮಯ 8:57 ಆಗಿದೆ. ನಮ್ಮ ಈ ದಿನದ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಹಾಗೆ ಸಾಕಷ್ಟು ಸಂದೇಶಗಳು ನಮ್ಮನ್ನ ತಲುಪಿದೆ, ಸಂದೇಶವನ್ನ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 9594 ಪ್ರತಿಮಾ ಸಾನ್ವಿ ಹೊಸನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಮತ್ತೆ ನಂಬರ್ ಎಂಡಿಂಗ್ ವಿತ್ 9185 ಅವರು ಸಂದೇಶನ ಕಳಿಸಿದ್ದಾರೆ, ಹೆಸರನ್ನ ಸೇರಿಸಿಲ್ಲ. ಹಾಗೆ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಅವರು ಸಂದೇಶನ ಕಳಿಸಿದ್ದಾರೆ. ವರಲಕ್ಷ್ಮಿ ಅವರು ಪೀಣೆಯಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಅನಂತಕುಮಾರ್ ಶ್ರೀಧರ್ ಪನ್ನಗ ಅವರು ಸಂದೇಶನ ಕಳಿಸಿದ್ದಾರೆ. ಸಿಂಧನೂರು ಸುರೇಶ್ ಬಳ್ಳುಟಗಿ ಹಾಗೆ 9489 ಇಂದ ಸಂದೇಶನ ಕಳಿಸಿದ್ದಾರೆ. ಗವಿಸಿದ್ದಯ್ಯ ಅವರು ಸಂದೇಶನ ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಹಾಗೆ ಸವಿತಾ ವೇದ ಮತ್ತು ಕುಟುಂಬದವರು ಸಂದೇಶನ ಕಳಿಸಿದ್ದಾರೆ. ಎಲ್ಲರ ಸಂದೇಶಗಳಿಗೆ ಧನ್ಯವಾದ ಅಂತ ಹೇಳ್ತಾ ಮತ್ತೆ ಸಿಗೋಣ ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳುವಂತಹ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ

ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಸಖತ್ ಸಾಂಗ್ ಅಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನ ನೀವು ಕೇಳಬೇಕಂದ್ರೆ ಗೊತ್ತಲ್ವಾ, ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480910013, 9480901013. ಈ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆ ಯಾವುದು ಅಂತೇಳಿ ಸಂದೇಶವನ್ನ ಕಳಿಸಿದ್ರೆ ಆ ಒಂದು ನೆಚ್ಚಿನ ಗೀತೆಯನ್ನ ನಮ್ಮ ಆಕಾಶವಾಣಿಯ FM ರೇನ್ಬೋ ಅಲ್ಲಿ ಕೇಳಬಹುದು. ಹಾಗೆ ಈಗಾಗಲೇ ಸಾಕಷ್ಟು ಜನರು ತಮ್ಮ ರಿಕ್ವೆಸ್ಟ್ ಅನ್ನ ಕಳಿಸ್ತಾ ಇದ್ದಾರೆ, ನಿಮ್ಮ ನೆಚ್ಚಿನ ಗೀತೆ ಖಂಡಿತ ಪ್ರಸಾರ ಆಗುತ್ತೆ. ಹಾಗೆ ನೀವು ಕೇಳುವಂತಹ ಗೀತೆಗಳು ಸಖತ್ ಸಾಂಗ್ ಆಗಿರಲಿ, ಎಲ್ಲರಿಗೂ ಕೂಡ ಇಷ್ಟ ಆಗಲಿ ಅಂತ ಕೇಳ್ಕೊಳ್ತಾ ಮೊದಲಿಗೆ ಕೇಳಿ, ನೀವು ಕೇಳಿದಂತಹ ಒಂದು ಗೀತೆ ಇದೀಗ ಪ್ರತಾಪ್ ಚಲನಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಗಾಯನದಲ್ಲಿರುವಂತಹ ಈ ಗೀತೆಗೆ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

ಒಂದು ಸರಳ ಪ್ರೇಮಕತೆ ಚಲನಚಿತ್ರದಿಂದ ಈ ಒಂದು ಗೀತೆನ ಆಲಿಸಿದ್ರಿ. ಶಿವಾನಿ ಸ್ವಾಮಿ ಮತ್ತು ವೀರ್ ಸಮರ್ಥವರ ಗಾಯನ, ಜಯಂತ್ ಕಾಯ್ಕಿನಿಯವರ ಸಾಹಿತ್ಯ, ವೀರ್ ಸಮರ್ಥವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಈಗ ಕೇಳಿ ಒಂದು ಗೀತೆ, ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಇರುವಂತಹ ಈ ಗೀತೆ ಮೊಗಳುನಗೆ ಚಲನಚಿತ್ರದಿಂದ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ, ವಿಜಯಾನಂದ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಆಲಿಸಿದ್ರಿ. ಒಂದಾಗಿ ಬಾಳು ಚಲನಚಿತ್ರದಿಂದ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಹಾಗೆ ನಮ್ಮ ಕೇಳುಗರ ರಿಕ್ವೆಸ್ಟ್ನ ಮಳೆನೇ ಸುರಿತಿದೆ ಅಂತ ಹೇಳ್ಬೋದು. ಸಂದೇಶದ ಮೂಲಕ ಸಾಕಷ್ಟು ಸಂದೇಶಗಳು ನಮ್ಮನ್ನು ತಲುಪ್ತಾ ಇದೆ. ಹಾಗೆ ನೆಚ್ಚಿನ ಗೀತೆಗಳ ಸಾಲು ಸಾಲು ನಮ್ಮ ಮುಂದೆ ನಿಂತಿದೆ ಅಂತ ಹೇಳ್ತಾ ಇದೀಗ ನೀವು ಕಳಿಸಿರುವಂತಹ ಒಂದು ಗೀತೆ ಇದೀಗ ಪ್ರಸಾರ ಆಗ್ತಿದೆ. ಕರಿಯ ಚಲನಚಿತ್ರದಿಂದ ಗುರುಕಿರಣ್.

ರಥಸಪ್ತಮಿ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಆಲಿಸಿದ್ರಿ. ಹಾಗೆ ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನು ತಲುಪಿದೆ. ಸಂದೇಶನ ಬಹಳ ಜನ ಕಳಿಸಿದ್ದೀರಾ. ಆಳಂದ ತಾಲೂಕಿನ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಮತ್ತು ಕುಟುಂಬದವರು, ಹಾಗೆ ಆರ್ ಗಣೇಶ್ ರಾಜಾಜಿನಗರ್, ರೂಪ ಲಕ್ಷ್ಮೀಕಾಂತ ಯಶವಂತಪುರದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಹಾಗೆ ಸಂದೇಶನ ಕಳಿಸಿದ್ದಾರೆ. ಪ್ರಸಾದ್ ಅವರು ಮೈತ್ರಿ ಜೆ ಸಿ ನಗರಿಂದ, ಹಾಗೆ ಸತೀಶ್ ಉಜ್ಜಿನಿಯವರು ಸಂದೇಶನ ಕಳಿಸಿದ್ದಾರೆ. ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶಿವಲೀಲಾ ಮತ್ತು ಶ್ರೀಶೈಲ ಅವರ ಕುಟುಂಬದವರು ಸಂದೇಶನ ಕಳಿಸಿದ್ದೀರಾ. ಹಾಗೆ ಭಾವನಾ ರವಿಯವರು ಶಿರಾ ತುಮಕೂರಿಂದ ಸಂದೇಶನ ಕಳಿಸಿದ್ದಾರೆ. ಪುನರ್ವಿ ಅಜ್ಜಣ್ಣ, ಮಹೇಶ್, ಸೌಮ್ಯ ಮತ್ತು ರಂಗ ಅವರು ಸಂದೇಶನ ಕಳಿಸಿದ್ದಾರೆ. ಕೋಲಾರಿಂದ ರಾಚಯ್ಯ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಮತ್ತು ಶ್ರೀನಿವಾಸ್, ಶಿವರಾಜ್, ಆನಂದ್, ಮಹೇಶ್ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಇನ್ನೂ ಅನೇಕರ ಸಂದೇಶಗಳು ಬಾಕಿ ಇದೆ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ. ಯಜಮಾನ ಚಲನಚಿತ್ರದಿಂದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಚಿತ್ರ, ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂಥ ಗೀತೆನ ತವರಿನ ಸಿರಿ ಚಲನಚಿತ್ರದಿಂದ ಕೇಳಿದ್ರಿ. ಈಗ

ಈ ಮತ್ತೊಂದು ಗೀತೆ ಸೋನು ನಿಗಮ್ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ. ಮೈನಾ ಚಲನಚಿತ್ರದಿಂದ ಈ ಗೀತೆ.

ಕದಂಬ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂತಹ ಗೀತೆನ ಕೇಳಿದ್ರಿ. ಹಾಗೆ ಸಮಯ ಆಗಿದೆ 9:56. ನಮ್ಮ ಈ ದಿನದ ಈ ಒಂದು ಸಖತ್ ಸಾಂಗ್ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಪ್ರಸಾರ ಆಗ್ತಿದೆ ಅಲೆಮನೆ ಚಲನಚಿತ್ರದಿಂದ ನಮ್ಮೂರ ಮಂದಾರ ಹೂವೆ ಎಂಬ ಒಂದು ಗೀತೆ. ಈ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಅಶ್ವಥ್ ವೈದಿ ಅವರ ಸಂಗೀತ ಸಂಯೋಜನೆ ಇದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿಕೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
2: ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಇವತ್ತು ಸಿನಿ ಚಿಟ್ಟೆಯಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕನ್ನಡ ಚಲನಚಿತ್ರ ರಂಗದಲ್ಲಿ ಆಕ್ಷನ್ ಚಲನಚಿತ್ರಗಳಂದ್ರೆ ಅದು ಒಂಥರ ಆಕರ್ಷಣೆ ಅನ್ನೋದು ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಜೀವನಕ್ಕಿಂತ ದೊಡ್ಡ ದೊಡ್ಡ ವೀರ ಪಾತ್ರಗಳು ಹಾಗೆ ಸ್ಫೋಟಕವಾದಂತಹ ಸಾಹಸದ ಸನ್ನಿವೇಶಗಳು, ಅದ್ರ ಜೊತೆಯಲ್ಲಿ ಭಾವನಾತ್ಮಕವಾಗಿ ಪ್ರೇರಿತವಾದಂತಹ ಕಥಾವಸ್ತುಗಳಿಂದ ತುಂಬಿರೋದೇ ಈ ಒಂದು ಆಕ್ಷನ್ ಚಿತ್ರಗಳು ಅಂತ ಹೇಳ್ಬೋದು. ಹಾಗೆಯೇ ಅದರಲ್ಲೂ ಕೂಡ ಅನೇಕ ರೀತಿ ಇದೆ, ಸಾಮೂಹಿಕ ಚಿತ್ರಗಳಿರ್ಬೋದು, ಹಾಗೆಯೇ ಒಂದು ಪೌರಾಣಿಕವಾದಂತಹ ಜಾನಪದವಾದಂತಹ ಒಂದು ತಿರುವುಗಳನ್ನು ತೆಗೆದುಕೊಳ್ಳುವಂತಹ ಚಿತ್ರಗಳು ಕೂಡ ಇದೆ. ಹಾಗೆ ಈ ಒಂದು ಆಕ್ಷನ್ ಚಿತ್ರಗಳಲ್ಲಿ ಒಂದು ಅಂತ ಹೇಳಿದ್ರೆ ಕರಾಟೆ ಕಿಂಗ್ ಅಂತ ಹೆಸರಾಗಿದ್ದವರು, ಹಾಗೆ ಶಂಕರ್ ನಾಗ್ ಚಲನಚಿತ್ರಗಳಲ್ಲಿ ಅತಿ ಹೆಚ್ಚಾದ ನಾವು ಈ ಒಂದು ಆಕ್ಷನ್ ಚಿತ್ರಗಳನ್ನ ಕಾಣ್ತಾ ಇದ್ವಿ. ಹಾಗೆ ಅವರು ನಟಿಸಿದಂತಹ ಕೆಲವೊಂದು ಆಕ್ಷನ್ ಚಿತ್ರಗಳಲ್ಲಿ ಒಂದಾನೊಂದು ಕಾಲದಲ್ಲಿ 1978ರಲ್ಲಿ ತೆರೆ ಕಾಣ್ತು. ಹಾಗೆಯೇ ಮತ್ತೊಂದು ಚಿತ್ರ ಅಂತ ಹೇಳಿದ್ರೆ ಸಾಂಗ್ಲಿಯಾನ, 1988ರಲ್ಲಿ ತೆರೆ ಕಂಡಂತಹ ಈ ಒಂದು ಚಲನಚಿತ್ರ ಪಿ ನಂಜುಂಡಪ್ಪ ಅವರ ಒಂದು ನಿರ್ದೇಶನದಲ್ಲಿ, ಜೆ ರಮೇಶ್ ಲಾಲ್ ಅವರ ನಿರ್ಮಾಣದಲ್ಲಿ ಬಂದಂತಹ ಈ ಒಂದು ಚಿತ್ರದಲ್ಲಿ ಶಂಕರ್ ನಾಗ್, ಅಮರೀಶ್ ಮತ್ತು ಶ್ರೀನಾಥ್ ವಜ್ರಮುನಿ ಭವ್ಯ ಅವರು ನಟಿಸಿದ್ರು. ಇದೀಗ ಸಾಂಗ್ಲಿಯಾನ ಚಲನಚಿತ್ರದಿಂದ ಒಂದು ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ಇನ್ನು ಹಾಗೆಯೇ ಕರಾವಳಿಯ ಜಾನಪದ ವೈಶಿಷ್ಟ್ಯತೆ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರಿರುವಂತಹ ಪೌರಾಣಿಕವಾದಂತಹ ಒಂದು ಮಾಹಿತಿಯನ್ನು ಕೊಡುವಂತಹ ಆ್ಯಕ್ಷನ್ ಥ್ರಿಲ್ಲರ್ ಮೂವಿಗಳು ಅಂತ ಹೇಳಿದ್ರೆ ಕಾಂತಾರ ಮತ್ತು ಕಾಂತಾರ ಅಧ್ಯಾಯ ಒಂದು. ಹಾಗೆ ಈ ಒಂದು ಚಲನಚಿತ್ರಗಳಲ್ಲಿ ಬೆರಗುಗೊಳಿಸುವಂತಹ ದೃಶ್ಯಗಳ ಜೊತೆ ಐ ಆಕ್ಟೇನ್ ವಿಸ್ಕ್ರಿಲ್ ಯುದ್ಧ ಸನ್ನಿವೇಶಗಳನ್ನ ಕೂಡ ನಾವು ಗಮನಿಸಬಹುದು. ಹಾಗೆ ವಿವಿಧ ಮಾದರಿಯ ಒಂದು ಯುದ್ಧ ಸನ್ನಿವೇಶಗಳನ್ನ ಕಾಣುವಂತಹ ಚಿತ್ರ ಇದಾಗಿದೆ ಅಂತ ಹೇಳ್ಬೋದು. ಈಗ ಕೇಳಿ 2022 ತೆರೆ ಕಂಡಂತಹ ಕಾಂತಾರ ಚಲನಚಿತ್ರದಿಂದ ರಿಷಭ್ ಶೆಟ್ಟಿ ಅವರ ಒಂದು ನಿರ್ದೇಶನ ಮತ್ತು ವಿಜಯ್ ಕಿರಗಂದೂರು ಅವರ ನಿರ್ಮಾಣದಲ್ಲಿ ಬಂದಂತಹ ಈ ಒಂದು ಚಿತ್ರದಲ್ಲಿ ರಿಷಭ್ ಶೆಟ್ಟಿ, ಸಪ್ತಮಿ ಗೌಡ, ಅಚ್ಯುತ್ ಕುಮಾರ್ ಮತ್ತು ಪ್ರಮೋದ್ ಶೆಟ್ಟಿ ಅವರ ಅಭಿನಯದಲ್ಲಿ ಬಂದಂತಹ ಈ ಒಂದು ಗೀತೆಗೆ ವಿಜಯ್ ಪ್ರಕಾಶ್, ಅನನ್ಯ ಭಟ್ ಮತ್ತು ನಾಗರಾಜ್ ಪನ್ನರ್ ವಲ್ತೂರ್ ಅವರ ಧ್ವನಿಯಲ್ಲಿ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.
1: ಸರಿ.

ಇನ್ನು ಹಾಗೆಯೇ 1982 ತೆರೆ ಕಂಡಂತಹ ಚಿತ್ರ ಸಾಹಸ ಸಿಂಹ. ಸಾಹಸ ಸಿಂಹ ಅಂದ್ಕೊಂಡೆ ಕಣ್ಮುಂದೆ ಬರೋದು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಒಂದು ಚಲನಚಿತ್ರದಲ್ಲಿ ಅಭಿನಯಿಸಿದ್ದು ಪ್ರತಾಪ್ ಎಂಬ ಒಂದು ಪಾತ್ರದಲ್ಲಿ ಅವರು ಅಭಿನಯವನ್ನು ಮಾಡಿರ್ತಾರೆ. ಹಾಗೆ ಪೊಲೀಸ್ ಅಧಿಕಾರಿಯಾಗಿದ್ದು ತನ್ನ ತಂಗಿಯ ರಕ್ಷಣೆ, ಹಾಗೆಯೇ ಈ ಒಂದು ಚಿತ್ರದಲ್ಲಿ ಕಳ್ಳ ಸಾಗಾಣಿಕೆಯ ಒಂದು ಪಾತ್ರ ಕೂಡ ಬಂದಾಗ ಅದನ್ನು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ಕೂಡ ಈ ಒಂದು ಚಿತ್ರದಲ್ಲಿ ನಾವು ಕಾಣಬಹುದು. ಜೋ ಸೈಮನ್ ಅವರ ಒಂದು ನಿರ್ದೇಶನ, ಎಂ ಪಾಂಡುರಂಗನ್ ಮತ್ತು ಎಂ ರಾಮಲಿಂಗಂ ಅವರ ನಿರ್ಮಾಣದಲ್ಲಿ ಬಂದಂತಹ ಈ ಒಂದು ಚಿತ್ರದಲ್ಲಿ ವಿಷ್ಣುವರ್ಧನ್, ಪ್ರಭಾಕರ್, ಕಾಜಲ್ ಕಿರಣ್ ಹಾಗೆ ವಜ್ರಮುನಿ ಅವರ ಒಂದು ತಾರಾಗಣವನ್ನು ನಾವು ಕಾಣಬಹುದು. ಈಗ ಕೇಳಿ ಅದೇ ಒಂದು ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಮ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಈ ಆಕ್ಷನ್ ಚಲನಚಿತ್ರಗಳಲ್ಲಿ ನಾವು ಏನೇನ ಗಮನಿಸ್ಬೋದು ಅಂತ ಹೇಳಿದ್ರೆ ಸಾಹಸ ಗಾಥೆಗಳನ್ನ ನಾವು ಕಾಣಬಹುದು. ಹಾಗೆಯೇ ಅಪರಾಧ ಜೀವನದ ಭಾವನಾತ್ಮಕವಾದಂತಹ ನೋವನ್ನು ಅನ್ವೇಷಿಸ್ತಾ ಸತ್ಯದ ಕಡೆ ನಡೆಯುವಂಥದ್ದು, ಹಾಗೆಯೇ ಸಾಹಸದಿಂದ ಗೆಲ್ಲುವಂತಹ ದಾರಿಗಳನ್ನ ಕಾಣುವಂತಬಹುದು. ಅಂಥದ್ರಲ್ಲಿ ಮತ್ತೊಂದು ಚಲನಚಿತ್ರ ಅಂತ ಹೇಳಿದ್ರೆ 2011 ತೆರೆ ಕಂಡಂತಹ ಕೆಂಪೇಗೌಡ ಚಿತ್ರ ಅಂತ ಹೇಳ್ಬೋದು. ಈ ಒಂದು ಕೆಂಪೇಗೌಡ ಚಲನಚಿತ್ರದ ನಿರ್ದೇಶನವನ್ನು ಸುದೀಪ್ ಅವರು ಮಾಡಿರ್ತಾರೆ, ಹಾಗೆ ನಿರ್ಮಾಣ ಕಾರ್ಯದಲ್ಲಿ ಶಂಕರ್ ಗೌಡ ಅವರು ಕೈ ಜೋಡಿಸಿರ್ತಾರೆ. ಸುದೀಪ್, ರಾಗಿಣಿ ಹಾಗೂ ದ್ವಿವೇದಿ ಅವರ ಅಭಿನಯದಲ್ಲಿ ಈ ಒಂದು ಚಿತ್ರ ಮೂಡಿ ಬರುತ್ತೆ. ಈ ಒಂದು ಚಿತ್ರದಲ್ಲಿ ಸುದೀಪ್ ಅವರು ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾದಂತಹ ಪಾತ್ರವನ್ನು ವಹಿಸಿರ್ತಾರೆ ಅಂತ ಹೇಳ್ಬೋದು. ಈ ಒಂದು ಚಲನಚಿತ್ರದಿಂದ ಆಯ್ದಂತಹ ಗೀತೆ ವಿಜಯ್ ಪ್ರಕಾಶ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಗೌಸ್ಪೀರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಇನ್ನು ಎಲ್ಲರ ಜೀವನದಲ್ಲಿ ಬದಲಾವಣೆ ಅನ್ನೋದು ಕೆಲವೊಮ್ಮೆ ತಂಗಾಳಿ ಆಗ್ಬೋದು, ಕೆಲವೊಮ್ಮೆ ಬಿರುಗಾಳಿ ಆಗ್ಬೋದು. ಹಾಗೆಯೇ ಒಬ್ಬ ವ್ಯಕ್ತಿ ತಾನು ಅಪರಾಧಿಯಾಗಿದ್ದು ನಂತರ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬದಲಾಗಬೇಕು ಅಂತ ಏನಾದರೂ ಅಂದುಕೊಂಡಾಗ ಆ ಒಂದು ಜೀವನ ಶೈಲಿಯನ್ನು ಪ್ರತಿಬಿಂಬಿಸುವ ಚಿತ್ರ ಅಂತ ಹೇಳಿದ್ರೆ ಕಡ್ಡಿಪುಡಿ. ಈ ಒಂದು ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಮತ್ತು ರಾಧಿಕಾ ಪಂಡಿತ್ ಅವರು ನಟಿಸಿರ್ತಾರೆ. ಈ ಒಂದು ಚಿತ್ರ 2013 ತೆರೆ ಕಾಣುತ್ತೆ. ಈ ಚಿತ್ರದಿಂದ ಇದೀಗ ಒಂದು ಗೀತೆ ಶಬೀನಾ ಅವರ ಧ್ವನಿಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಹಾಗೆ ಮತ್ತೊಂದು ಸಾಹಸಮಯವಾದಂತಹ ಒಂದು ಚಿತ್ರ ಅಂತ ಹೇಳಿದ್ರೆ ಸಿಂಗಾಪುರಿನಲ್ಲಿ ರಾಜಾ ಕುಳ್ಳ ಅನ್ನೋದು. ಇಲ್ಲಿ ಒಂದು ರಾಜನ ಪಾತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯವನ್ನು ಕಂಡ್ರೆ, ಕುಳ್ಳನ ಪಾತ್ರದಲ್ಲಿ ನಾವು ದ್ವಾರಕೀಶ್ ಅವ್ರನ್ನ ಕಾಣ್ಬೋದು. ಹಾಗೆಯೇ ಒಬ್ಬ ಸಿ ಐ

ಹಾಗೆಯೇ ದೂರದ ದ್ವೀಪದಲ್ಲಿ ನಡೆಯುವಂಥ ಒಂದು ಕರಾಳವಾದಂತಹ ನಿಗೂಢ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಅಂತ ಹೇಳಿದ್ರೆ ವಿಕ್ರಾಂತ್ ದ್ರೋಣ ಅಂತ ಹೇಳ್ಬೋದು. ಈ ಒಂದು ಚಲನಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರು ಅಭಿನಯವನ್ನು ಮಾಡಿರ್ತಾರೆ. ಹಾಗೆ ಅತ್ಯಂತ ಶೈಲೀಕೃತವಾದಂತಹ ಹಾಗೆಯೇ ಸಾಹಸಮಯವಾದಂತಹ ಒಂದು ಅಭಿನಯವನ್ನು ನಾವು ಈ ಚಿತ್ರದಲ್ಲಿ ಕಾಣ್ಬೋದು. 2022 ಈ ಒಂದು ಚಿತ್ರ ತೆರೆ ಕಾಣುತ್ತೆ. ಅನೂಪ್ ಭಂಡಾರಿ ಅವರ ಒಂದು ನಿರ್ದೇಶನ, ಹಾಗೆ ಶಾಲಿನಿ ಮಂಜುನಾಥ್ ಮತ್ತು ಜಾಕ್ ಮಂಜುನಾಥ್ ಅವರ ನಿರ್ಮಾಣದಲ್ಲಿ ಈ ಒಂದು ಚಲನಚಿತ್ರ ಮೂಡಿಬರುತ್ತೆ. ಸುದೀಪ್ ಮತ್ತು ನಿರೂಪ್ ಭಂಡಾರಿ, ನೀತಾ ಅಶೋಕ್, ಮಧುಸೂದನ್ ರಾವ್ ಹಾಗೂ ರವಿಶಂಕರ್ ಅವರ ಅಭಿನಯದ ತಾರಾಗಣ ಈ ಒಂದು ಚಲನಚಿತ್ರದಲ್ಲಿ ನಾವು ಕಾಣಬಹುದು. ಇದೀಗ ಆ ಒಂದು ಚಲನಚಿತ್ರದಿಂದ ಆಯ್ದಂತಹ ಗೀತೆ ವಿಜಯ್ ಪ್ರಕಾಶ್ ಮತ್ತು ಕಾರ್ತಿಕ್ ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿ, ಅನೂಪ್ ಭಂಡಾರಿ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಹಾಗೆ ಇನ್ನ ಆಧುನಿಕ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಸಾಹಸಮಯವಾದಂತಹ ಸಾಹಸ ದೃಶ್ಯವನ್ನ ಕಂಡಂತಹ ಚಿತ್ರ, ಹಾಗೆ ಅದಕ್ಕೆ ಅಡಿಪಾಯ ಹಾಕಿದಂತಹ ಚಿತ್ರ ಅಂದ್ರೆ ಉಗ್ರಂ. ಮಾಜಿ ಭೂಗತ ಲೋಕದಲ್ಲಿ ಕಾರ್ಯಕರ್ತನೊಬ್ಬ ಮಹಿಳೆಯನ್ನ ಕ್ರೂರವಾಗಿ ಹಿಂಸಿಸುವಾಗ ಅದನ್ನ ಹೇಗೆ ತಡೆಗಟ್ಟಬೇಕು, ಹಾಗೆಯೇ ಅದರ ವಿರುದ್ಧ ಹೋರಾಟ ಮಾಡಿದಂತಹ ಒಬ್ಬ ವ್ಯಕ್ತಿಯ ಪಾತ್ರವನ್ನ ಈ ಒಂದು ಚಿತ್ರದಲ್ಲಿ ಕಾಣಬಹುದು. ಹಾಗೆ ಈ ಒಂದು ಚಿತ್ರ 2014 ತೆರೆ ಕಾಣುತ್ತೆ. ಶ್ರೀಮುರುಳಿ, ಹರಿಪ್ರಿಯಾ ಮತ್ತು ಪದ್ಮರಾಜ ರಾವ್ ತಿಲಕ್, ಅತುಲ್ ಕುಲಕರ್ಣಿ ಅವರ ಒಂದು ಅಭಿನಯವನ್ನು ಈ ಒಂದು ಚಿತ್ರದಲ್ಲಿ ಕಾಣಬಹುದು. ಈಗ ಕೇಳಿ ಆ ಒಂದು ಚಿತ್ರದಿಂದ ತೆಗೆದಂತಹ ಗೀತೆ. ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ರಾಮನಾರಾಯಣ್ ಅವರ ಸಾಹಿತ್ಯ, ರವಿ ಬಸ್ರೂರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಇನ್ನು ಒಬ್ಬ ದರೋಡೆಕೋರನ ಸಂದರ್ಶನ ಕೂಡ ಆಗುವಂತಹ ಚಿತ್ರ, ಹಾಗೆಯೇ ಒಬ್ಬ ಚೆನ್ನಾಗಿರುವಂತಹ ವ್ಯಕ್ತಿ ಹೇಗೆ ಒಬ್ಬ ದರೋಡೆಕೋರನಾಗಿ ಬದಲಾಗ್ತಾನೆ, ಹಾಗೆ ರೌಡಿಸಮ್ಗೆ ಹೇಗೆ ಪಾದಾರ್ಪಣೆ ಮಾಡ್ತಾನೆ ಅನ್ನೋದನ್ನ ಕಾಣುವಂತಹ ಚಿತ್ರ ಓಂ ಅಂತಾನೆ ಹೇಳ್ಬೋದು. ಈ ಒಂದು ಚಿತ್ರ ಉದ್ಯಮ ಹಿಟ್ ಅಂತೇಳಿ ಘೋಷಣೆ ಆಗತ್ತೆ, ಹಾಗೆ ಬಹಳ ಯಶಸ್ವಿಯನ್ನ ಕಂಡಂತಹ, ಹಾಗೆ ಬಹಳ ಸರಿ ಇದು ಏನಾಗತ್ತೆ ಮತ್ತೆ ಮತ್ತೆ ಬಿಡುಗಡೆ ಆದಂತಹ ಚಿತ್ರ ಅಂತ ಹೇಳ್ಬೋದು. ಈ ಒಂದು ಚಿತ್ರ 1995 ತೆರೆಯನ್ನ ಕಾಣುತ್ತೆ. ಉಪೇಂದ್ರ ಅವರು ಈ ಒಂದು ಚಿತ್ರದ ನಿರ್ಮಾಣವನ್ನು ಮಾಡಿರ್ತಾರೆ, ಹಾಗೆ ನಿರ್ದೇಶನ ಮಾಡಿರ್ತಾರೆ ಅಂತ ಹೇಳ್ಬೋದು. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಒಂದು ಗೀತೆಗಿದೆ. ಓಂ ಚಲನಚಿತ್ರದಿಂದ ಈ ಒಂದು ಗೀತೆ.

ಇನ್ನು ಹಾಗೆಯೇ ಕೋಲಾರದಲ್ಲಿ ಇರುವಂತಹ ಚಿನ್ನ ಮತ್ತು ಅಲ್ಲಿ ಚಿನ್ನದ ಹಿಂದಿರುವಂತಹ ಕಥೆಯನ್ನು ಪ್ರತಿಬಿಂಬಿಸುವ ಚಿತ್ರ ಅಂತ ಹೇಳಿದ್ರೆ KGF, ಹಾಗೆಯೇ ಅಧ್ಯಾಯ 1 ಮತ್ತು 2 ಚಿತ್ರಗಳನ್ನು ಕೂಡ ನಾವು ಕಾಣಬಹುದು. ಹಾಗೆ ಆ ಒಂದು ಗೋಲ್ಡ್ ಫೀಲ್ಡನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ, ಹಾಗೆ ಅದರ ಹಿಂದೆ ದುರ್ಬಲತೆ, ಹಾಗೆ ಅದರ ಹಿಂದೆ ಹತ್ತು ಹೋದರೆ ಏನಾಗುತ್ತೆ ಅನ್ನೋದನ್ನು ನಾವು ಕಾಣ್ಬೋದು ಈ ಒಂದು ಚಿತ್ರದಲ್ಲಿ. ಒಂದು ಕಠಿಣವಾದಂತಹ, ಸೊಗಸಾದ ಮತ್ತು ಸ್ಫೋಟಕ ಸಿನಿಮೆಯ ಅನುಭವವನ್ನು ನಮ್ಮ ಎಲ್ಲರಿಗೂ ನೀಡುವಂತಹ ಚಿತ್ರ ಇದು ಅಂತ ಹೇಳ್ಬೋದು. 2018 ಈ ಒಂದು KGF ಚಿತ್ರ ತೆರೆ ಕಾಣುತ್ತೆ. ವಿಜಯ್ ಕಿರಗಂದೂರು ಅವರ ಒಂದು ನಿರ್ಮಾಣದಲ್ಲಿ, ಪ್ರಶಾಂತ್ ನೀಲ್ ಅವರ ನಿರ್ದೇಶನದಲ್ಲಿ ತೆರೆ ಕಂಡಂತಹ ಚಿತ್ರ ಇದು ಅಂತ ಹೇಳ್ಬೋದು. ಯಶ್ ಶ್ರೀನಿಧಿ ಶೆಟ್ಟಿ ಮತ್ತು ಅನಂತ್ ನಾಗ್, ವಸಿಷ್ಠ ಸಿಂಹ, ನಾಗಾಭರಣ ಅವರ ಒಂದು ತಾರಾಗಣದಲ್ಲಿ ಬಂದಂತಹ ಈ ಚಿತ್ರದಿಂದ ಈಗ ಕೇಳಿ. ವಿಜಯ್ ಪ್ರಕಾಶ್ ಮತ್ತು ಸಂತೋಷ್, ಸಚಿನ್, ಪುನೀತ್, ಮೋಹನ್, ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ರವಿ ಬಸ್ರೂರ್ ಅವರ ಸಂಗೀತ ಸಂಯೋಜನೆ ಇದೆ. ಹಾಗೆ ಸಮಯ ಆಗಿದೆ 10:55 ನಮ್ಮ ಈ ದಿನದ ಸಿನಿಚಿಟ್ಟೆ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ಹಾಗೆ ಈವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ RJ ಲತಾ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ಈ ಒಂದು ಗೀತೆಯೊಂದಿಗೆ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಸಮಯ ಆಗಿದೆ 11:03. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಿಮ್ಮ ಇಷ್ಟದ ಬಾಲಿವುಡ್ ಗೀತೆಗಳನ್ನ ಆಲಿಸುವ ಆಪ್ಕಿ ಪಸಂದ ಸಮಯ ಇದು. ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳನ್ನ ಕೇಳಲು ನೀವು ನಮ್ಮ ಸಂದೇಶವನ್ನು ಕಳಿಸ್ಬೋದು ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013. ನಿಮ್ಮ ಇಷ್ಟದ ಗೀತೆಯ ಕೋರಿಕೆಯ ಜೊತೆಗೆ ನಿಮ್ಮ ಊರಿನ ಹೆಸರು ಹಾಗೂ ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸೋದನ್ನು ಮರಿಬೇಡಿ.

ಬಾಲಿವುಡ್ನ ಸುಮಧುರವಾದ ಗೀತೆಗಳನ್ನ ಆಲಿಸುವಂತಹ ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೂಡ ರಿಕ್ವೆಸ್ಟ್ ಮಾಡುವಂತಹ ಶೋ ಇದು, ಆಪ್ ಕಿ ಪಸಂದ್. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಗುರುವಾರದ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ ಜೆ ವಿನುತಾ ಶಶಿಧರ್. ಬಹಳಷ್ಟು ರಿಕ್ವೆಸ್ಟ್ಗಳು ಬಂದು ನಮ್ಮನ್ನ ತಲುಪಿದೆ, ಕೋರಿಕೆಗಳು ಬಂದು ನಮ್ಮನ್ನ ತಲುಪಿದೆ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಕುರ್ಬಾನಿ ಚಿತ್ರದಿಂದ ಗೀತೆ ಪ್ರಸಾರ ಮಾಡಿ ಅಂತ ರೂಪಾ ಪಾಂಡುರಂಗರಾವ್ ಶ್ರವಂತ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ರೆ, ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಕುರ್ಬಾನಿ ಚಿತ್ರದ ಗೀತೆಗೋಸ್ಕರನೇ ಇವರು ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಹಾಗೇನೆ ಆಜಾದ್ ಚಿತ್ರದಿಂದ ಒಂದು ಗೀತೆ ಬೇಕು ಅಂತ ಹೀರಾಮಣಿ ವರ್ಮ, ಪಾರಸ್ಮಣಿ ವರ್ಮ, ಪುಷ್ಪೇಂದ್ರ ಮಣಿ ವರ್ಮ, ಹಾಗೆ ನೋಕೋಲಾಲ್ ವರ್ಮ ಅವರು ಕೂಡ ಸಂದೇಶವನ್ನು ಕಳಿಸಿದರೆ. ಎನ್ ಆರ್ ಪ್ರಸಾದ್ ಅವರು ಆಮ್ನೆ ಸಾಮ್ನೆ ಮೂರ್ನಾಲ್ಕು ಲಿಸ್ಟನ್ನು ಕಳಿಸಿದ್ದಾರೆ, ಅದರಲ್ಲಿ ಒಂದು ಗೀತೆನ ಪ್ರಸಾರ ಮಾಡಿ ನಮಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಜಾನಿ ದುಶ್ಮನಿಂದ ಒಂದು ಹಾಡಬೇಕು ನಮಗೆ ಅಂತ. ಹಾಗೆ ಮೂಡುಬಿದ್ರೆಯಿಂದ ಸಂದೇಶ ಬಂದಿದೆ ದಿವಾಕರ್ ಶೆಣೆ ಅವರು, ಇವರು ಕೂಡ ಝೂಮ್ ಝೂಮ್ರು ಝೂಮ್ರು ಫಿಲ್ಮಿಂದ ಒಂದು ಗೀತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳ್ನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೊಹಮ್ಮದ್ ರಫಿ ಅವರ ಗಾಯನದಲ್ಲಿ ಮೂಡಿ ಬಂದ ಒಂದು ಗೀತೆ ಅಕೇಲೆ ಅಕೇಲೆ ಕಹಾ ಜಾ ರಹೇ ಹೋ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಘುನಾರಾಯಣ ಅವರು ಕೂಡ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ದರ್ದ್ ಚಿತ್ರದಿಂದ ಒಂದು ಗೀತೆ ನಮಗೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಈಗ ನಿಮ್ಮ ಕೇಳಿದಂತಹ ಗೀತೆಗಳು ಪ್ರಸಾರ ಆಗ್ತಾ ಇದೆ.

ಸಮಯ ಆಗಿದೆ 11:32. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕಂಪನಾಂಕಗಳಲ್ಲಿ ಕೇಳ್ತಾ ಇದ್ದೀರಿ. ಬಾಲಿವುಡ್ ಗೀತೆಗಳನ್ನ ಆಲಿಸುವಂತಹ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮಿಷ್ಟದ ಗೀತೆಗಳನ್ನೇ ಪ್ರಸಾರ ಮಾಡ್ತಾ ಇದ್ದೀವಿ. ಮತ್ತಷ್ಟು ಕೋರಿಕೆಯ ಗೀತೆಗಳು ಬಂದು ನಮ್ಮನ್ನ ತಲುಪಿದೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಸುಧಾ, ಜಯಶ್ರೀ, ಸುನಿಲ್ ಅವರು ಸಂದೇಶ ಕಳಿಸಿದ್ದಾರೆ. ಸಂಜೋತಾ ಚಿತ್ರದಿಂದ

ಹಾಡುಗಳು ಕೇಳಿ ತುಂಬಾ ಖುಷಿಯಾಯಿತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ. ಹಾಗೆ ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿಯಿಂದ ಸಂದೇಶ ಕಳಿಸಿ ಕೂಡ ಅವರು ಕೂಡ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಹಾಗೆ ಶ್ರೀಧರ್ ಅಸನ್ಬಾಳು ಶೃಂಗೇರಿಯಿಂದ ಅವರು ಕೂಡ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ ಕಳಿಸಿದ್ದಾರೆ. ಮಂಜುನಾಥ್ ಲಗ್ಗೆರೆಯಿಂದ ಅಮರ್ ಪ್ರೇಮ್ ಚಿತ್ರದಿಂದ ಒಂದು ಹಾಡನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾಂತಿ ಭಾರತಿ ನಗರದಿಂದ ಬ್ರಹ್ಮಚಾರಿ ಚಿತ್ರದಿಂದ ಒಂದು ಗೀತೆನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪ್ತಾ ಇದ್ದಾವೆ. ನಿಮ್ಮ ಗೀತೆಗಳನ್ನು ಕೂಡ ಖಂಡಿತ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಈಗ ನಿಮ್ಮ ನೆಚ್ಚಿನ ಗೀತೆಗಳು ಪ್ರಸಾರ ಆಗ್ತಾ ಇದೆ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ಇಷ್ಟದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಹಿಂದಿ ಹಾಡುಗಳು ಸೂಪರ್ ಅಂತ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಡಾಕ್ಟರ್ ಅನಂತ್ ಕುಮಾರ್ ಅರಸ್ ಅವರು ಕೂಡ ತುಮಕೂರು ಜಿಲ್ಲೆಯಿಂದ ಸಂದೇಶ ಕಳಿಸಿ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ದಾರೆ, ಆಮ್ರಪಾಲಿ ಚಿತ್ರದಿಂದ ಪ್ರಸಾರ ಮಾಡಿ ಅಂತ. ಹಾಗೇನೆ ನಸೀಬ್ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ ಬಂದಿದೆ, ನುಂಕಪ್ಪ ಕಾಂಬ್ಳೆ ಮೊಣಕಾಲ್ಮೂರಿನಿಂದ. ಹಾಗೆ ಸಾಯಿ ಪ್ರಿಯಾ, ಸುನೀತಾ, ಚಿನ್ನು, ಮಿನ್ನು ಇವರು ಕೇರಳದ ತ್ರಿಶೂರ್ ಜಿಲ್ಲೆಯಿಂದ ಒಂದು ಗೀತೆ ಬೇಕು ಅಂತ ಪ್ರಸಾರ ಮಾಡಿದ್ದಾರೆ. ಹಾಗೆ ಸುಧಾಮೂರ್ತಿ ಕೆ ಹಳ್ಳಿಯಿಂದ ಪ್ಯಾರ್ ಕಾ ಮೌಸಮ್ ಅನ್ನೋ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ರೆ, ಶಾಂತಿನಿ ಹಾಸನ್ದಿಂದ ಹಮ್ ಕಿಸಿಸೆ ಕಮ್ ನಹಿ ಚಿತ್ರದಿಂದ ಗೀತೆ ಬೇಕು ಅಂತ ಹೇಳ್ತಾ ಇದ್ರೆ, ಪಾಕಿಜಾ ಚಿತ್ರದ ಲತಾ ಮಂಗೇಶ್ಕರ್ ಅವರ ವಾಯ್ಸ್ನಲ್ಲಿ ಒಂದು ರಿಕ್ವೆಸ್ಟ್ ಬೇಕು ಅಂತ ಬಂದಿದೆ. ಹನುಮ ಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹರಿಹರನ್ ವಿಜ್ಞಾನ ನಗರದಿಂದ ಕೂಡ ಒಂದು ಗೀತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿಯಿಂದ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಹಾಗೆ ವಾಸುಕಿ ಡೋಯಿ ಜೋಡೆ ಸಾಗರದಿಂದ ನಮಗೂ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗೋರ್ಗುಂಟೆ ಪಾಳ್ಯದಿಂದ ನಿರ್ಮಲಾ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆಶಿಕಿ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ ಬಂದಿದೆ ಮೈಸೂರಿನಿಂದ ಅನಿತಾ ಗುರುಪ್ರಸಾದ್ ಅವರ ಕಡೆಯಿಂದ. ಹಾಗೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ ಇವರು ಕೂಡ ಲಾವಾರಿಸ್ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕೇಳಿದ್ದಾರೆ. ಹಾಗೆ ಹುಬ್ಬಳ್ಳಿ ಗಣೇಶ್ ಪೇಟೆಯಿಂದ ಪ್ರವೀಣ್ ಮಾಧವಿ, ಉಳ್ಳೆಕಟ್ಟೆ ರಾಹುಲ್ ರೇವತಿ ಅವರು ಕೂಡ ಒಂದು ಗೀತೆಗೋಸ್ಕರ ಸಂದೇಶ ಕಳಿಸಿದ್ರೆ, ಸುರೇಶ್ ಭಟ್ ಗೌರಿಬಿದನೂರಿನಿಂದ, ಹಾಗೆ ಮಲ್ಲಿಕಾರ್ಜುನ್ ಅವರು ಹರಿಹರದಿಂದ, ವೇದವತಿ ತನ್ಮಯ ಆನೇಕಲ್ನಿಂದ ಹಾಗೆ ಸಂದೇಶ ಬಂದಿದೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಹಾಡುಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ. ಹಾಗೆ ಅಶೋಕ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ನೈಸ್ ಪ್ಲೇಲಿಸ್ಟ್ ಅಂತ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ. ಹಾಗೆ ಮೂರ್ತಿ ಮಂಗಮ್ಮ ಅವರು ಕೂಡ ವಿಲ್ಸನ್ ಗಾರ್ಡನ್ನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಹಾಗೂ ನಮಗೂ ಕೂಡ ಒಂದು ಗೀತೆ ಪ್ರಸಾರ ಮಾಡಿ ಅಂತ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ನಿಮ್ಮ ಕೋರಿಕೆಯ ಗೀತೆಗಳನ್ನು ಪ್ರಸಾರ ಮಾಡೋಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಿಮಗೋಸ್ಕರ ಈ ಗೀತೆಗಳು.

ಸುಮಧುರವಾದ ಬಾಲಿವುಡ್ ಗೀತೆಗಳನ್ನು ಕೇಳ್ತಾ ಇದ್ವಿ. ನಿಮ್ಮದೇ ರಿಕ್ವೆಸ್ಟ್ ಶೋ ಇದು. ನೀವು ಕಳುಹಿಸಿದ ಸಂದೇಶಗಳಿಗೆ ನಮ್ಮ ಕಡೆಯಿಂದ ಸುಮಧುರ ಗೀತೆಗಳ ಪ್ರಸಾರದ ಸಮಯದ ಅವಧಿ ಮುಗಿತಾ ಬಂದಿದೆ. ಸಮಯ ಆಗಿದೆ 11:59:30. ಆಪ್ಕಿ ಪಸಂದ್ನ ಈ ಒಂದು ಕೊನೆಯ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೀನಿ. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬಕ್ರೀದ್ ಹಬ್ಬದ ಆಚರಣೆ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಹಾಗೂ ಗದಗ್ ಸೇರಿದಂತೆ ನಾಡಿನ ವಿವಿಧೆಡೆ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಬಾಂಧವರು ಇಂದು ಬೆಳಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಸಾಮೂಹಿಕ ಪ್ರಾರ್ಥನೆ ಹಾಗೂ ಶುಭಾಶಯ ವಿನಿಮಯ ಕೈಗೊಂಡರು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ್ದಾರೆ. ಬಕ್ರೀದ್ ಹಬ್ಬದ ಹಿನ್ನೆಲೆ ಬೆಳಗಾವಿ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡ ಮೆಹಬೂಬ್ ಮಕಾಂದಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇಸ್ಲಾಂ ಧರ್ಮದಲ್ಲಿ ಪವಿತ್ರ ಬಕ್ರೀದ್ ಹಬ್ಬವನ್ನ ಎಲ್ಲ ಮುಸಲ್ಮಾನರು ಶ್ರದ್ಧಾ ಭಕ್ತಿಯಿಂದ ನಾವು ಆಚರಿಸ್ತೀವಿ. ಬಕ್ರೀದ್ ಹಬ್ಬದ ಸಂಕೇತ ಇದು ತ್ಯಾಗ ಬಲಿದಾನದ ಸಂಕೇತ. ಭಗವಂತ ಅಲ್ಲಾಹ ಮತ್ತು ಆ ಭಕ್ತರ ನಡುವಿನ ಎಷ್ಟು ಪ್ರೀತಿ ಇದೆ, ತನಗೆ ಇಷ್ಟವಾದಂತಹ ತ್ಯಾಗ ಮಾಡ್ತಾನೆ ಅನ್ನುವಂತಹದರ ಸಂಕೇತ. ಬಹಳ ಶ್ರದ್ಧಾ ಭಕ್ತಿಯಿಂದ ಮುಸಲ್ಮಾನ್ ಬಾಂಧವರು ಆಚರಣೆ ಮಾಡ್ತಾರೆ. ಲಕ್ಷಾಂತರ ಮುಸಲ್ಮಾನರು ಹಜ್ ಯಾತ್ರೆಯನ್ನು ಕೂಡ ಕೈಗೊಳ್ತಾರೆ. ಮೆಕ್ಕಾ ಮತ್ತು ಮದೀನಾದಲ್ಲಿ ಆಚರಣೆಯನ್ನ ಮಾಡ್ತಾರೆ. ಬೆಳಗಾವಿಯಲ್ಲಿಯೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಬಕ್ರೀದ್ ಹಬ್ಬದ ದಿನ ಬೆಳಿಗ್ಗೆ ಎಲ್ಲ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೀತದೆ. ಆ ಪ್ರಾರ್ಥನೆ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಮಹತ್ವ ಏನು, ಯಾಕೆ ಆಚರಣೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಆಚರಣೆ ಮಾಡಬೇಕೆನ್ನುವಂತಹ ಪ್ರವಚನವನ್ನ ಧರ್ಮಗುರುಗಳು ಆ ಸಾಮೂಹಿಕ ಪ್ರಾರ್ಥನೆಯ ಸಂದರ್ಭದಲ್ಲಿ ಕೊಡ್ತಾರೆ. ಪರಸ್ಪರ ಶುಭಾಶಯವನ್ನ ಕೋರಿ ಮಹತ್ವವಾದಂತಹ ಒಂದು ಸಂದೇಶ ನೀಡಲಾಗ್ತದೆ.
0: ದೇಶದ ಸ್ವಾತಂತ್ರ್ಯಕ್ಕಾಗಿ ಸೂರ್ಯನ ಕಿರಣಗಳೇ ಬೀಳದ ಕತ್ತಲ ಕೋಣೆಯೊಳಗೆ ಬಂಧಿಯಾಗಿ ಅಂಡಮಾನ್ ದ್ವೀಪದ ಪೋರ್ಟ್ ಬ್ಲೇರ್ನ ಸೆಲ್ಯುಲರ್ ಜೈಲಿನಲ್ಲಿ ಕರಿನೀರಿನ ಶಿಕ್ಷೆ ಅನುಭವಿಸಿದ ಸ್ವಾತಂತ್ರ್ಯ ವೀರ ಶ್ರೀ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಜಯಂತ್ಯುತ್ಸವವೆಂದು ಅಖಂಡ ಭಾರತದ ನಿರ್ಮಾಣಕ್ಕಾಗಿ ಹೋರಾಡಿದ ದೇಶಪ್ರೇಮಿಯ ಜಯಂತಿಯಂದು ಶತಕೋಟಿ ಪ್ರಣಾಮಗಳು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಇಂದು ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ. ಮಹಿಳೆಯರ ಆರೋಗ್ಯ ಮತ್ತು ಸ್ವಾಸ್ಥ್ಯದ ದೃಷ್ಟಿಯಿಂದ 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎನ್ನುತ್ತವೆ ಸಮೀಕ್ಷಾ ವರದಿಗಳು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT 8ನೇ ಘಟಿಕೋತ್ಸವ ನಾಡಿದ್ದು 30ರಂದು ನಡೆಯಲಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಮಾಹಿತಿ ನೀಡಿ, ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದು, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. IIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ್ ದಾನಿ ಅಧ್ಯಕ್ಷತೆ ವಹಿಸುವರು ಎಂದರು. ಎಂಟೆಕ್ ಸಂಶೋಧನೆ ವಿಭಾಗದಿಂದ ಇಬ್ಬರು, ಬಿಟೆಕ್ ಕಾಂಪ್ಯೂಟರ್ ಸೈನ್ಸ್ 136, ಡೇಟಾ ಎಐ 66 ಹಾಗೂ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದ 51 ಜನ ಯುವ ಪದವೀಧರರು ಪದವಿ ಪಡೆಯಲಿದ್ದಾರೆ. ರಾಷ್ಟಪತಿ ಪದಕ, ನಿರ್ದೇಶಕರ ಪದಕ ಹಾಗೂ ಸಂಸ್ಥೆ ಪದಕ ಸಹಿತ ಒಟ್ಟು 6 ಪದಕಗಳನ್ನು ನೀಡಲಾಗುವುದು ಎಂದು ಪ್ರೊಫೆಸರ್ ಮಹದೇವ ಪ್ರಸನ್ನ ತಿಳಿಸಿದರು. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ RTE ಅಡಿ 2026-27 ಸಾಲಿಗೆ ಖಾಸಗಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲೆಗಳಲ್ಲಿ ಉಚಿತ ಪ್ರವೇಶಕ್ಕಾಗಿ ಅರ್ಹ ಅರ್ಜಿಗಳನ್ನು ಮೊದಲ ಸುತ್ತಿನ ಲಾಟರಿ ಮೂಲಕ ಆಯ್ಕೆ ಮಾಡಲಾಗಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಮಕ್ಕಳ ಪಾಲಕರಿಗೆ SMS ಮೂಲಕ ಮಾಹಿತಿ ರವಾನೆಯಾಗಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಆರಂಭವಾಗಲಿದ್ದು, ವಾರ್ಡ್ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸುವಂತೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಮನವಿ ಮಾಡಿದ್ದಾರೆ. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಾಳೆ 28ನೇ ತಾರೀಕು ರಾಜ್ಯಾದ್ಯಂತ ಜರುಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ನಾಳೆ ಶುಕ್ರವಾರ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10 ವರೆಗೂ
1: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ.

ಎಫ್ಎಂ ರೈನ್ 101.3 ಮೆಗಾಹರ್ಟ್ಸ್ನ ಟ್ಯೂನ್ ಮಾಡಿದ್ದೀರಾ. ನಿಮ್ಮ ಪ್ರೀತಿಯ ನಮ್ಮ ಪ್ರೀತಿಯ ಕನ್ನಡ ಕಾಮನಬಿಲ್ಲಿನ ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈ ಹೊತ್ತಿನ ಹೋಸ್ಟ್ ನಾನು ನಿಮ್ಮ ಗೆಳತಿ ವಿಜಯಶ್ರೀ. ಇವತ್ತಿನ ಕಂಟೆಂಟ್, ಇವತ್ತಿನ ಹಾಡು ನಿಮಗೆ ಇಷ್ಟ ಆಗತ್ತೆ ಅಂತ ಹೇಳಿ ಅಂದುಕೊಳ್ತಾ ಸ್ಟುಡಿಯೋದಲ್ಲಿ ಕಾಲಿಟ್ಟಿದ್ದೇನೆ. ಏನಿದೆ ಇವತ್ತಿನ ಕಂಟೆಂಟ್ ಯೋಚನೆ ಮಾಡಿರಿ. ಏನಾದರೂ ಟೈಪ್ ಮಾಡಿ ಮೆಸೇಜ್ ಮಾಡೋದಕ್ಕೆ ಸಾಧ್ಯನಾ? ಹೆಸರಿಡೋದು ಹೇಗೆ? ನಾಮಕರಣ ಮಾಡೋದು ಹೇಗೆ? ಏನು ಟೆನ್ಷನ್ ಇದು? ಏನು ಫುಡ್ ಕೊಡೋದು? ಮನೆ ಹೇಗಿಡೋದು? ಮನೆಗೆ ಜನ ಬರ್ತಾರಾ? ಮನೆ ಕ್ಲೀನ್ ಇರುತ್ತಾ? ಮನೆ ಮೆಸ್ಸಿ ಮೆಸ್ಸಿ ಅನ್ಸುತ್ತಾ? ಹೇಗೆ? ಹೌದು, ಏನಾದರೂ ಗೊತ್ತಾದರೆ ಟೈಪ್ ಮಾಡಿ ಮಾತಾಡ್ತಾ ಹೋಗ್ತೀನಿ. ಈ 1 ಅವರ್ ನಿಮ್ಮ ಜೊತೆಗೆ ಒಂದಿಷ್ಟು ಸುಂದರವಾದ ಹಾಡುಗಳು, ಮಧುರವಾದ ಹಾಡುಗಳನ್ನು ನಾನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ನವಿಲುಗರಿ ಕಾರ್ಯಕ್ರಮದಲ್ಲಿ.

ಎಫ್ಎಂ ರೈನ್ಬೋದ ನವಿಲುಗರಿ ಕಾರ್ಯಕ್ರಮವನ್ನು ಟ್ಯೂನ್ ಮಾಡಿದ್ದೀರಾ. ಶಿವಣ್ಣ ಅವರ ಒಂದು ಸೂಪರ್ ಸಾಂಗ್ನ ಕೇಳಿಕೊಂಡು ಬಂದ್ರಿ. ಯುವರಾಜ ಚಿತ್ರದಿಂದ ಸಖತ್ತಾಗಿತ್ತು ಹಾಡು, ಒಂಥರ ಡಿಫ್ರೆಂಟ್ ವೈಬು. ಹಾಗೆಯೇ ನಾನು ನಿಮಗೆ ಹೇಳಿದ್ದೆ, ಏನಾದರೂ ಗೆಸ್ ಮಾಡೋದಕ್ಕೆ ಸಾಧ್ಯನಾ ಕಂಟೆಂಟ್ ಬಗ್ಗೆ ಅಂತ. ಕಿಶನ್ ಶೋಭರಾಣಿ, ನೀವು ಕೊಟ್ಟಿದ್ದ ಟಾಪಿಕ್ನ ನಾನು ಖಂಡಿತ ನೋಟ್ ಮಾಡ್ಕೊಳ್ತೀನಿ, ನೆಕ್ಸ್ಟು ನಾನು ಅದನ್ನು ಕಂಟೆಂಟ್ ಮಾಡ್ಕೊಳ್ತೀನಿ. ಆ ಟಾಪಿಕ್ ಅಲ್ಲ, ಅತಿಥಿ ಸತ್ಕಾರ ಇರಬಹುದು ಅಂತ ಹೇಳಿದ್ರಿ ಶೋಭಾರಾಣಿಯವರು. ಹಾಗೆ ವೆಂಕಟೇಶ್ ಭೂದನ ಹೊಸಹಳ್ಳಿಯಿಂದ ಎಷ್ಟು ಸೊಗಸಾದ ಚಂದದ ಒಂದು ಕವನನೇ ಕಳಿಸ್ಬಿಟ್ಟಿದ್ದೀರಾ, ಧನ್ಯವಾದಗಳು. ಶೋಭಾರಾಣಿ, ಆಫ್ಕೋರ್ಸ್ ಸ್ವಲ್ಪ ಹತ್ತಿರ ಇದ್ದೀರಾ ನೀವು ಕಂಟೆಂಟ್ಗೆ, ಅತಿಥಿ ಸತ್ಕಾರ, ಆದರೆ ಇವರು ಡಿಫ್ರೆಂಟ್ ಅತಿಥಿಗಳು. ಇವತ್ತಿನ ಮಾತಿನಲ್ಲಿ ನಾನು ನಿಮ್ಮ ಜೊತೆಗೆ ಮಾತನಾಡ್ತಾ ಇರೋದು ಏನು, ಮನೆಗೆ ತಂದು ಸಾಕುವ ಸಾಕು ಪ್ರಾಣಿ ಪಕ್ಷಿಗಳ ಬಗ್ಗೆ. ಬಹಳಷ್ಟು ಜನ ಪ್ರಾಣಿ ಪಕ್ಷಿ ಲವರ್ಸ್ ಇರ್ತಾರೆ, ಹಾಗೆ ಪೆಟ್ ಪೇರೆಂಟ್ಸ್ ಅಂತ ಕರ್ಕೊಳ್ತಾರೆ, ಕರೀತಾರೆ ಕೂಡ. ಆಫ್ಕೋರ್ಸ್ ಅದೆಲ್ಲವೂ ಕೂಡ ಅವರ ವೈಯಕ್ತಿಕ ಆಯ್ಕೆ ಆ್ಯಂಡ್ ಪರ್ಸ್ನಲ್ ಚಾಯ್ಸ್, ಪರ್ಸ್ನಲ್ ಇಂಟ್ರೆಸ್ಟ್ ಆ್ಯಂಡ್ ಹ್ಯಾಪಿನೆಸ್, ನೋ ಡೌಟ್. ಆದರೆ ಜನ್ರಲಿ ನಾವು ಮಾತಾಡುವಾಗ ಈ ಎಲ್ಲ ನೋಡ್ತೀವಲ್ಲ, ಈ ಸಾಕು ಪ್ರಾಣಿನ ಯಾವುದೇ ಥರದ್ದು ಲೀಗಲಿ, ನಿಮಗೆ ನಿಮಗೆಲ್ರಿಗೂ ಗೊತ್ತಿದೆ, ಈಗ ಒಂದಿಷ್ಟು ಲೀಗಲಿ ಏನು ಹೇಳ್ತೀವಿ ಫಾರೆಸ್ಟ್ ಅಥವಾ ಅರಣ್ಯ ಇಲಾಖೆ

ಅಡಿ ಬರುವಂತ ಅವನ್ನು ಮಾತ್ರ ಮನೆಯಲ್ಲೂ ಮನೆಯಲ್ಲಿ ತಂದು ಸಾಕೋದಕ್ಕೆ ಸಾಧ್ಯ. ಅಂತಹ ಒಂದಿಷ್ಟು ಪ್ರಾಣಿಗಳ ಸಾಕು ಪ್ರಾಣಿಗಳ ಆ ಒಂದು ಹೇಗೆ ಸಾಕ್ಬೋದು, ಹೇಗೆ ಮನೇಲಿ ತಂದು ಇಟ್ಕೊಳ್ತೀವಿ, ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ಹಾಡು ಡಿಫ್ರೆಂಟ್ ಆಗಿರುತ್ತೆ, ಡೋಂಟ್ ವರಿ. ಫಸ್ಟ್ ಪ್ರಯಾರಿಟಿ ನಿಮಗೆಲ್ರಿಗೂ ಗೊತ್ತಿದೆ, ಮುದ್ದಾದ ಪುಟ್ಟು ಪುಟ್ಟು ಪುಟ್ಟು ಕುಟ್ಟಿ ಕುಟ್ಟಿ ಕುಟ್ಟಿ ಕ್ಯೂಟ್ ಆದ ನಾಯಿ ಮರಿಗಳು. ನಾಯಿ ನಾವು ನೀವು ಕ್ಯೂಟ್ ಅಂತೀವಿ, ಬಟ್ ಕೆಲವರ ಮನೇಲಿ ದೈತ್ಯವಾದ ನಾಯಿಗಳನ್ನು ಕೂಡ ತಂದು ಸಾಕ್ಕೊಳ್ತಾರೆ. ನೀವು ಮಾತಾಡಿ ಪರವಾಗಿಲ್ಲ, ಖಂಡಿತ ನಾನು ಕೂಡ ನಿಮ್ಮ ಮಾತನ್ನ ಕೇಳ್ತೀನಿ. ಗೊತ್ತಲ್ಲ, ನಮ್ಮ ನಂಬರ್ 9484809101013. ಒಂದೊಂದು ನಿಜ, ಮನೆಗೆ ತರುವಾಗ ಪೆಟ್ ಲವರ್ಸಿಗೆ ಸಿಕ್ಕಾಪಟ್ಟೆ ಒಂದು ಖುಷಿ ಇರುತ್ತೆ. ಹಾಗೆ ಅದಕ್ಕೆ ಆದ ಒಂದು ಪ್ರೈವೇಸಿ, ಅದಕ್ಕೆ ಆದ ಒಂದು ಜಾಗ, ಹೆಸರಿಡೋ ಸಡಗರ ಎಲ್ಲವೂ ಕೂಡ. ಕೆಲವರ ಮನೆಯಲ್ಲಿ ಅದನ್ನೇ ಇಟ್ಟು ಹೇಳಿ ಕರೆಯೋ ಹಾಗಿಲ್ಲ, ನಾಯಿಗೇನು ಹೆಸರಿಟ್ಟಿರ್ತಾರೆ ಅದನ್ನೇ ಕರಿಬೇಕು, ಆ ಥರ ಎಲ್ಲ ಕೂಡ ಇರುತ್ತೆ. ಖುಷಿ ಒಂದು ಥರ, ಎಲ್ಲರೂ ಕೂಡ ಅದನ್ನು ಸಾಕಿ ಅಥವಾ ಆ ಕೇರ್ ತೊಗೊಳ್ಳೋದಕ್ಕೆ ಒಂದು ಸೈಕಾಲಜಿ ಖಂಡಿತ ಬೇಕಾಗತ್ತೆ. ಇಲ್ಲಾಂತಂದರೆ ಸುಮ್ಮನೆ ಏನೋ ತಂದುಬಿಟ್ಟು ಮನೇಲಿ ನೋಡ್ತೀವಿ ನೋಡ್ಕೋತೀವಿ ಅಂತಂದರೆ ಆಗೋದಿಲ್ಲ. ಬನ್ನಿ ಇವತ್ತಿನ ಕಂಟೆಂಟಲ್ಲಿ ಅದನ್ನೇ ಮಾತಾಡ್ತಾ ಹೋಗೋದು. ನಾನು ಒಂದಿಷ್ಟು ಹಾಡುಗಳನ್ನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಸ್ಟುಡಿಯೋ ಸಮಯ ತೋರಿಸ್ತಾ ಇದೆ, 12:15.

ಇರುತ್ತೆ. ನಮ್ಮನೇಲಿ ಕೂಡ ನಮ್ಮಮ್ಮಗೆ ಸಿಕ್ಕಾಪಟ್ಟೆ ಇಷ್ಟ ನಾಯಿ ಅಂದರೆ, ಒಂದು ದೊಡ್ಡ ನಾಯಿ ಸಾಕೊಂಡಿದ್ದಾರೆ, ಶೆಪಿ ಅಂತ ಹೆಸರಿಟ್ಟಿದ್ದಾರೆ. ಬರ್ಡೇಗೆ ಕೇಕ್ ಕಟ್ ಮಾಡ್ತಾರೆ, ಸ್ವೀಟ್ ಹಂಚ್ತಾರೆ, ಶಿ ಇಸ್ ಸೋ ಹ್ಯಾಪಿ. ಅಫ್ಕೋರ್ಸ್ ಒಂದು ಇದ್ರ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಸರ್ವೈ ಪ್ರಕಾರ ಪ್ರಾಣಿಗಳೊಟ್ಟಿಗೆ ಮಾತನಾಡುವಂಥದ್ದು ಅಥವಾ ಪ್ರಾಣಿಗಳೊಟ್ಟಿಗೆ ಪ್ರೀತಿ ಇರುವಂಥದ್ದು ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ ಅನ್ನೋಂಥದ್ದು. ಆದರೆ ಅದರ ಮನೇಲಿ ನೀವು ಪ್ರಾಣಿ ಸಾಕ್ತೀರಾ ಅಥವಾ ಪಕ್ಷಿಗಳ ಕೇಜ್ ಇಟ್ಕೊಳ್ತೀರಾ ಅಂತಂದರೆ, ಖಂಡಿತ ಅದಕ್ಕೆ ಕೇರ್ ಕೂಡ ಸಾಕಷ್ಟು ಬೇಕೇ ಬೇಕು. ನಿಮ್ಗೆ ನಾನು ಅದನ್ನು ಹೇಳಿದ್ದು, ಮನೆಗೆ ಜನ ಬರಬೇಕಾ ಬೇಡವಾ ಅಂತೇಳಿ ಅಂತ. ಕೆಲವರಿಗೆ ಯಾರ್ದಾದ್ರು ಮನೇಲಿ ಈ ಥರ ಪೆಟ್ಸ್ ಇದೆ ಅಂತಂದರೆ ಖಂಡಿತ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇನ್ನು ಕೆಲವರು ತುಂಬ ಚೆಂದ ಅದಕ್ಕೆ ಒಂದು ರೂಮ್ ಮಾಡಿರ್ತಾರೆ, ಅದಕ್ಕೆ ಒಂದು ಬೇರೆ ಥರದ ಏರಿಯಾ ಮಾಡಿರ್ತಾರೆ. ಗೆಸ್ಟ್ಗಳು ಬಂದರು ಅಂದರೆ ಅದರಲ್ಲಿ ಅದನ್ನು ಒಂದು ಹಾಫ್ ಆನ್ ಅವರ್, ಒನ್ ಅವರ್, ಒನ್ ಡೇ ಎಲ್ಲ ಹಾಲ್ಟ್ ಆಗ್ತಾರೆ ಅಂದರೆ ಖಂಡಿತ ಸ್ಪೆಷಲಿ ಮನೇಲಿರುವಂತಹ ಪೆಟ್ಗೆ ಟ್ಯೂನ್ ಆಗಲೇಬೇಕಾಗುತ್ತೆ. ಯೂಶ್ವಲಿ ಇನ್ನೇನು ನಾಯಿ, ಬೆಕ್ಕು, ಗಿಳಿ, ಮೊಲ ಈ ಥರ ಎಲ್ಲ. ಕೆಲವರು ಬೇರೆ ಬೇರೆ ರೀತಿಯ ಪಕ್ಷಿಗಳನ್ನು ಸಾಕು, ಪಕ್ಷಿಗಳಿಂದ ಏನು ಅಷ್ಟೊಂದು ತೊಂದರೆ ಇರಲ್ಲ. ಬಟ್ ನಾನು ನೋಡಿದ್ದೀನಿ ಗಿಳಿನ, ಕೆಲವು ಗಿಳಿಗಳಿಗೆ ಕಚ್ಚೋ ಅಭ್ಯಾಸ ಕೂಡ ಇರುತ್ತೆ. ಕೆಲವರು ಮನೆಯಲ್ಲಿ ಅದನ್ನು ಓಪನ್ ಆಗಿ ಹಾರಿಬಿಟ್ಟಿರ್ತಾರೆ, ಅದು ಕೂಡ ಇದೆ. ಆದರೆ ಏನೇ ಅಂದರೂ ಜನಕ್ಕೆ ನಾವು ಇಮ್ಮಿಡಿಯೇಟಾಗಿ, ಜನ ಮೀನ್ಸ್ ಫ್ರೆಂಡ್ಸ್ ಇರ್ಬೋದು, ರಿಲೇಷನ್ ಯಾರೇ ಇರ್ಬೋದು, ಬಂದ ತಕ್ಷಣ ನೀವು ಇದಕ್ಕೆ 100% ಸೆಟ್ ಆಗಿಬಿಡಿ ಅಂತ ಹೇಳೋದಕ್ಕೂ ಆಗಲ್ಲ. ಹೀಗಾಗಿ ಸಾಕು ಪ್ರಾಣಿ ಪಕ್ಷಿಗಳನ್ನು ಸಾಕುವಾಗ ಇದೆಲ್ಲ ತುಂಬ ತುಂಬ ನೋಡಬೇಕಾಗತ್ತೆ, ಯೋಚನೆ ಮಾಡಿ ತರಬೇಕಾಗತ್ತೆ. ತಂದಾದಮೇಲೆ ಅದನ್ನು ಬೇರೆ ಕಡೆ ಬಿಟ್ಟು ಬರುವಂಥದ್ದು, ಅಬಾಂಡ್ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ಬಹಳ ಒಂದು ಏನು ಹೇಳ್ತೀವಿ, ನೋವು ಕೊಡುವಂತಹ ಸಂಗತಿ. ಯಾಕೆಂತಂದರೆ ಒಂದು ವಾರ ಇರಲಿ ಎರಡು ವಾರ ಇರಲಿ ಅದು ನಮಗೆ ಅಟ್ಯಾಚಿ ಆಗೋದಕ್ಕೆ ಶುರುವಾಗತ್ತೆ. ಇನ್ನು ನೆಕ್ಸ್ಟ್ ಫುಡ್ಡು. ಹೌದು, ಫುಡ್ಡು ಕೆಲವ್ರ ಮನೇಲಿ ಏನು ಮಾಡ್ತಾರೆ, ಸಿಕ್ಕಾಪಟ್ಟೆ ಎಕ್ಸಾಕ್ಟಿಕ್ಕಾಗಿ ತಂದು ಸಾಕುವಂಥವ್ರು ಅದರ ಟೈಮ್ ಟೇಬಲ್, ಅದರ ಡಯೆಟ್ನ 100% ಫಾಲೋ ಮಾಡ್ತಾರೆ. ಈಗೆಲ್ಲ ಎಲ್ಲ ಕಡೆಗೂ ಪೆಟ್ ಕ್ಲಿನಿಕ್ ಇರೋದ್ರಿಂದ 100% ಅವರು ಹೋಗಿ ಸಜೆಷನ್ ತೊಗೊಂಡು ಕನ್ಸಲ್ಟ್ ಮಾಡಿ ಎಲ್ಲ ಮಾಡ್ತಾರೆ. ಆದರೆ ಅದರ ಹೊರತಾಗಿ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ನೀವೇನು ಕೊಡ್ತೀರಾ, ನೀವು ತಿನ್ನುವಂಥದ್ದನ್ನೇ ಸಿಕ್ಕಾಪಟ್ಟೆ ಸಕ್ಕರೆ ಇರುವಂಥದ್ದು ಅಥವಾ ಕೆಲವ್ರ ಮನೇಲಿ ಎಲ್ಲವೂ ಕೂಡ ಏಲಕ್ಕಿ ಬಾಳೆಹಣ್ಣಿಂದ ಹಿಡಿದು ಎಲ್ಲವೂ ಕೊಡ್ತಾ, ಅವೇನು ತಿಂತಾರೋ ಅದನ್ನು ಅದಕ್ಕೆ ಕೊಡ್ತಾರೆ, ಅದನ್ನೆಲ್ಲ ಮಾಡಬೇಡಿ ಅಂತ. ಆ್ಯಂಡ್ ನಾನು ಕೂಡ ಪರ್ಸ್ನಲಿ ನೋಡಿದ್ದೀನಿ, ಹೀಗಾಗಿ ಆಯುಷ್ಯ ಇನ್ ದ ಸೆನ್ಸ್ ಅದು ಎಷ್ಟು ವರ್ಷ ಬದುಕಬೇಕು ಅದಕ್ಕಿಂತ ಮುಂದೆ ಮೊದಲೇ ಹೋದಂತಹ ಪ್ರಾಣಿಗಳನ್ನು ಕೂಡ ನಾನು ನೋಡಿದ್ದೀನಿ. ಆವಾಗ ನಾನು ಅವ್ರು ಕೇಳಿದಾಗ ಹೇಳ್ತಾರೆ ಕೂಡ, ಇಲ್ಲ ಡಾಕ್ಟರ್ ಈ ಥರ ಹೇಳಿದ್ರು ಹಿಂಗಾಯಿತು ಅಂತ, ಆವಾಗೆಲ್ಲ ಬೇಜಾರಾಗುತ್ತೆ. ಹೀಗಾಗಿ ಪ್ರಾಣಿಗಳನ್ನು ಅಥವಾ ಇಂಥದ್ದು ಸಾಹಸವನ್ನು ಮಾಡ್ತೀವಿ ಅಂತಂದಾಗ ಖಂಡಿತ ಇಲ್ಲ ಮೇಡಮ್ ಇದೆಲ್ಲ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತಂದರೆ 100% ಐ ಆಮ್ ಸೋ ಹ್ಯಾಪಿ, ಖುಷಿ ಖುಷಿ. ಬನ್ನಿ, ಪ್ಲೇಲಿಸ್ಟಲ್ಲಿ ಒಂದಿಷ್ಟು ಹಾಡುಗಳನ್ನು ಪ್ಯಾಕ್ ಮಾಡಿದ್ದೀನಿ, ಕೇಳಿಕೊಂಡು ವಾಪಸ್ ಬರೋಣ. ಹಾಗೆ ನಾನು ಖಂಡಿತ ನಿಮ್ಮ ಎಲ್ಲ ವಾಟ್ಸಪ್ ಮೆಸೇಜನ್ನು ನೋಡ್ತೀನಿ, ಮರೀದೆ ವಾಟ್ಸಪ್ ಮೆಸೇಜ್ನ ಕಳಿಸಿ. ನವಿಲುಗುರಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಿಮಗೋಸ್ಕರ ಒಂದಿಷ್ಟು ಹೊಸ ಹೊಸ ಕಂಟೆಂಟ್ಗಳು, ಒಂದಿಷ್ಟು ಹೊಸ ಹೊಸ ವಿಷಯಗಳು 101.3 ಮೆಗಾಹರ್ಟ್ಸ್ನಲ್ಲಿ.

ಕರ್ಣ ಚಿತ್ರದ ಒಂದು ಸೂಪರ್ ಸಾಂಗ್ನ ಕೇಳಿಕೊಂಡು ನಾವು ವಾಪಸ್ ಬಂದಿದ್ದೀವಿ ನವಿಲುಗರಿ ಕಾರ್ಯಕ್ರಮದಲ್ಲಿ. ಎಲ್ಲರೂ ಕೂಡ ತುಂಬ ಖುಷಿ ಖುಷಿಯಿಂದ ಅವರ ಮನೆ ಪೆಟ್ ಮಕ್ಕಳ ಬಗ್ಗೆ ಮಾತನಾಡ್ತಾ ಇದ್ದೀರಾ. ನಿರ್ಮಲಾ ಗುರುಗಂಟೆ ಪಾಳ್ಯದಿಂದ ಎರಡು ಬೆಕ್ಕು ಬ್ಲಿಸಾ ಮತ್ತು ಸೋನಿ ಅಂತ ನನಗೆ ಸಖತ್ ಖುಷಿ ಅಂತ ಹೇಳ್ತಾ ಇದ್ದಾರೆ. ಜೂಲಿ ನಾಯಿ ನಮ್ಮ ಮನೆಯಲ್ಲಿ ಇದೆ ಅಂತ ಲಕ್ಷ್ಮಿ ಚಂದ್ರಶೇಖರ್ ನಾಗೇಂದ್ರ ಅವರು ಒಂದು ಎಕ್ಸ್ಪೀರಿಯನ್ಸ್ನ ತಾವರೆಕೆರೆಯಿಂದ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಹೌದು, ಯೂಶ್ವಲಿ ಈ ಫಾರ್ಮ್ ಹೌಸು ಆಮೇಲೆ ದೊಡ್ಡ ದೊಡ್ಡ ಗದ್ದೆ ಯಾರ್ಡ್ ಅಥವಾ ಹೊಲ ಇದೆಲ್ಲ ಇರುತ್ತಲ್ಲ ತೋಟ, ಅಲ್ಲೆಲ್ಲ ಈ ಚಿರತೆ ಹುಲಿ ದಾಳಿ ಎಲ್ಲ ಇರುತ್ತೆ. ಮಧ್ಯರಾತ್ರಿಯಲ್ಲಿ ಬಂದು ಎತ್ಕೊಂಡು ಹೋಗೋ ಸಾಧ್ಯತೆಯೂ ಇರುತ್ತೆ. ಸಾಕು ಪ್ರಾಣಿಗಳನ್ನು ನೀವು ಅಕಸ್ಮಾತ್ ಹೊರಗಡೆ ಬಿಟ್ಟಿದ್ರೆ, ಆ ಥರದೊಂದು ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ತಾ ಇದ್ರು. ಅವರ ಮನೆ ಸಾಕು ನಾಯಿನ ಚಿರತೆ ಎತ್ಕೊಂಡು ಹೋಗಿದ್ದು ಅಂತ. ಹಾಗೆಯೇ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ, ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಂಡು ಹೇಗೆ ಅಂದ್ ಇನ್ ದ ಸೆನ್ಸ್ ನೇಚರ್ ಮತ್ತು ಹೇಗೆ ಮನುಷ್ಯನ ಒಂದು ಈ ರಿಲೇಷನ್ಶಿಪ್ನ ಪ್ರಾಣಿ ಸಾಕೋದ್ರಿಂದ ಗೊತ್ತಾಗುತ್ತೆ ಅಂತ. ಆಫ್ಕೋರ್ಸ್ ನಾನು ನಿಮಗೆ ಹೇಳ್ತಾ ಇದ್ದೆ, ಇನ್ನು ಇತ್ತೀಚೆಗೆ ತುಂಬ ಪ್ರೀತಿಯಿಂದ ಕೆಲವರು ಅಕ್ವೇರಿಯಂ ಬಣ್ಣ ಬಣ್ಣದ ಮೀನನ್ನು ತಂದು ಇಟ್ಕೊಳ್ತಾರೆ. ಅದರಲ್ಲೂ ಕೂಡ ಅಷ್ಟೇ, ಚಿಕ್ಕ ಪುಟ್ಟ ರೇಟಿಂದ ಹಿಡಿದು ದುಬಾರಿ ಮೀನುಗಳು ಸಿಕ್ಕಾಪಟ್ಟೆ ಹೇಳ್ತೀವಲ್ಲ, ಬಂಗಾರ ಬೆಳ್ಳಿ ಪ್ಲಾಟಿನಮ್ ಹೇಗೆ ನಾವು ಕಂಪೇರ್ ಮಾಡ್ತೀವಲ್ಲ, ಆ ಥರದ ಒಂದಿಷ್ಟು ರೇಟ್ಗಳ ಮೀನುಗಳು ಕೂಡ ಇದೆ. ಇನ್ನು ನಂಬಿಕೆಗಳ ಮೀನು ಕೂಡ ಇದೆ. ನಂಬಿಕೆಗಳ ಮೀನು ಏನು ಶ್ರೀ ಇದು, ಏನು ವಿಜಯಶ್ರೀ ಅಂತೀರಾ. ಆಫ್ಕೋರ್ಸ್ ಇದು ಒಳ್ಳೆಯದು, ಇದು ಆರೋಗ್ಯ, ಇದು ಸಂಪತ್ತು ಇತ್ಯಾದಿ, ಬಟ್ ಅದೆಲ್ಲ ಬದಿಗಿಟ್ಬಿಡಿ. ಮನಸ್ಸಿಗೆ ಒಂದು ಖುಷಿ ಅಂತ ಇರತ್ತಲ್ವಾ, ಈ ಏನು ಹೇಳ್ತೀವಿ ಇಂಡೋರ್ ಪ್ಲಾಂಟ್ ತರೋದ್ರಿಂದ ಅಥವಾ ಈ ಥರ ಪ್ರಾಣಿಗಳನ್ನು, ಇವತ್ತು ನಾವು ಮಾತಾಡ್ತಿರೋದು ಜಸ್ಟ್ ಸಾಕು ಪ್ರಾಣಿಗಳ ಬಗ್ಗೆ. ಇವೆಲ್ಲ ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ಕೆಲವರ ಹಾಬಿಗಳು. ಮೇ ಬಿ ಫಾರ್ ಸಮ್ ಪೀಪಲ್ ಕೆಲವರಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಥರ ಇರಬಹುದು, ಕೆಲವರಿಗೆ ಸಾಕು ಇಷ್ಟರಲ್ಲೇ ನಮಗಿದೆ ಖುಷಿ ಅಂತ ಇರಬಹುದು. ಆ ಥರ ಇಟ್ ಡಿಪೆಂಡ್ಸ್ ಅಗೇನ್, ಅದೆಲ್ಲ ನಾನು ಹೇಳ್ತಾ ಇಲ್ಲ. ಬಟ್ ಈ ಏನಿದೆಯಲ್ಲ ಎಮೋಷ್ನಲ್ ಅಟ್ಯಾಚ್ಮೆಂಟು, ಅಥವಾ ಮನೆಯಲ್ಲಿ ಸಣ್ಣ ಕುಟುಂಬ ಇದ್ದರೆ ಈ ಪ್ರಾಣಿಗಳ ಜೊತೆಗಿರುವಂಥ ಅಟ್ಯಾಚ್ಮೆಂಟು, ಅದು ಅದರೊಟ್ಟಿಗೆ ಮಾಡುವಂತಹ ಮಾತು ಮನಸ್ಸಿಗೆ, ಅದು ಪಡುವಂಥ ಹೆಲ್ದಿನೆಸ್ಸು ಮನಸ್ಸಿಗೆ ಮತ್ತು ಆರೋಗ್ಯಕ್ಕೆ, ಅದರಲ್ಲಿ ಎರಡು ಮಾತಿಲ್ಲ, ನಾನು ಕೂಡ ನೋಡಿದ್ದೀನಿ. ಇನ್ನು ಕೆಲವರು ತುಂಬ ಚಂದದ ಗಿಳಿಗಳನ್ನು ಸಾಕ್ತಾರೆ, ಅದರಲ್ಲೂ ಸಿಕ್ಕಾಪಟ್ಟೆ ವೆರೈಟಿ ಇದೆ. ಅದ್ರ ಜೊತೆಗೆ ಮಾತಾಡುವಂಥದ್ದು, ಅದು ಮಾತನ್ನು ರಿಪೀಟ್ ಮಾಡಿ ಮನೆಯಲ್ಲಿ ಓಡಾಡುವಂಥದ್ದು, ಇದೆಲ್ಲ ಕೂಡ ನೋಡಿದ್ದೀವಿ. ಹಾಗೆಯೇ ನಾನು ಹೇಳ್ತಾ ಇದ್ದೆ ಫುಡ್ ಬಗ್ಗೆ. ಫುಡ್ ಅಂತೂ ತುಂಬ ಗಮನ ಇಟ್ಟು ಪ್ರಾಣಿಗಳಿಗೆ ಟೈಮ್ ಟು ಟೈಮ್ ನೋಡಿ ಎಲ್ಲ ಕೊಡಬೇಕು. ಹೀಗಾಗಿ ಮನೆಯಿಂದ ಹೊರಗೆ ಹೋಗೋದಕ್ಕೂ ಕೂಡ ಟೈಮ್ ಟೇಬಲ್ 100% ಹಾಕ್ಕೊಳ್ಳೇಬೇಕಾಗತ್ತೆ. ತೀರಾ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಇನ್ನೊಂದು, ಇದು ನನಗೆ ಒಂದು ಖುಷಿ ಕೂಡ ಹೌದು, ಒಂದು ನೆಮ್ಮದಿ ಕೂಡ ಹೌದು. ಇತ್ತೀಚೆಗೆ ಮಹಾನಗರಗಳಲ್ಲಿ ಯಾರಾದರೂ ಅಬ್ಸರ್ವ್ ಮಾಡಿ ಕಂಪ್ಲೇಂಟ್ ಮಾಡಿದ್ರೆ, ಎಷ್ಟೋ ಗಂಟೆಗಟ್ಟಲೆ ಕಾಲ ಬಾಲ್ಕನಿಲಿ ನಾಯಿಗಳನ್ನು ಕಟ್ಟ ಹಾಕಿದ್ರೆ ಅಥವಾ ಸಾಕುಪ್ರಾಣಿ ಏನಾದರೂ ಬೆಕ್ಕುಗೆ ಅದನ್ನೆಲ್ಲ ನೋಡಿದ್ರೆ, ನೀವು ಪ್ರೂಫ್ ಸಮೇತ ಕೊಟ್ಟರೆ ಅದನ್ನು ಬಂದು ಅವರು ರಿಲೀಸ್ ಮಾಡುವಂಥದ್ದು ಅದೆಲ್ಲ ಮಾಡ್ತಾರೆ. ಸೊ ನೋಡಿ, ಯಾವತ್ತೂ ಅಷ್ಟೇ ಪ್ರಾಣಿಗಳನ್ನು ತಂದು ಅದನ್ನು ಟಾರ್ಚರ್ ಮಾಡೋ ರೈಟ್ಸ್ ನಮಗಿಲ್ಲ, ಹಕ್ಕಿಲ್ಲ. ಹೇಗೆ ನಾವು ಖುಷಿ ಖುಷಿಯಾಗಿ ನಾವು

0: ಮಾಡ್ತೀವಿ ಅವು ಕೂಡ ಹಾಗೆ ಇರಬೇಕು, ಏನಂತೀರಾ? ಸೊ ಇದನ್ನ ಪ್ರಾಣಿ ಪ್ರಿಯರಿಗೆ ನಾವು ಹೇಳೋದೇ ಬೇಡ. ಆಮೇಲೆ ಅದಕ್ಕೆ ತಕ್ಕ ಹಾಗೆ ಸಿಕ್ಕಾಪಟ್ಟೆ ಲಾಸ್ ಮತ್ತು ಕಾನೂನುಗಳು ಬಂದಿದೆ, ಅದು ಗುಡ್, ಹೌದು ಕೂಡ. ಇನ್ನು ಬೇರೆ ಬೇರೆ ದೇಶಗಳಲ್ಲಿ ನಾನು ಆನ್ ಸ್ಕ್ರೀನ್ ನೋಡಿದ್ದೀನಪ್ಪ, ದೊಡ್ಡ ದೊಡ್ಡ ಪ್ರಾಣಿಗಳನ್ನೆಲ್ಲ ತಂದು ಸಾಕೊಂಡಿರ್ತಾರೆ, ಚೈನ್ ಆಗ್ಬಿಟ್ಟು, ಹುಲಿ, ಚಿರತೆ ಇತ್ಯಾದಿ, ಅದು ಎಷ್ಟು ಸುಳ್ಳು ಎಷ್ಟು ಸತ್ಯನೋ ಅದು ಗೊತ್ತಾಗಬೇಕಷ್ಟೇನೆ. ಆದರೆ ಇತ್ತೀಚೆಗೆ ಇನ್ನೊಂದು ಡಿಫ್ರೆಂಟ್ ಆಗಿರುವಂತಹ ಪ್ರಾಣಿ, ಸಾಕು ಪ್ರಾಣಿನ ನಾನು ನೋಡಿದೆ. ಅದು ಯಾವುದು ಅಂತ ಹೇಳ್ತೀನಿ ಹಾಡು ಕೇಳಿಕೊಂಡು ವಾಪಸ್ ಬಂದ ಮೇಲೆ. ನೀವಿದ್ದೀರಾ ನಿಮ್ಮ ಪ್ರೀತಿಯ ನಮ್ಮ ಪ್ರೀತಿಯ FM ರೇನ್ಬೋ 101.3 ಮೆಗಾಹರ್ಟ್ಸ್ನ ನವಿಲುಗರಿ ಕಾರ್ಯಕ್ರಮದಲ್ಲಿ. ಈ ಹೊತ್ತಿಗೆ ನಿಮ್ಮ ಹೋಸ್ಟ್ ನಾನು ವಿಜಯಶ್ರೀ ನಿಮ್ಮ ಜೊತೆ.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಕೂಡ ನನ್ನ ಕಂಟೆಂಟಲ್ಲಿ ಖಂಡಿತ ನೋಟ್ ಮಾಡ್ಕೊಂಡಿದ್ದೀನಿ. ಸಾಕು ಪ್ರಾಣಿಗಳು ಇದ್ದ ಮನೆಯಲ್ಲಿ ಅದನ್ನು ಮುಟ್ಟಿ ಅಥವಾ ಅದನ್ನು ಮುದ್ದು ಮಾಡಿ ಅಥವಾ ಅದಕ್ಕೆ ಏನೇ ಫುಡ್ ಗಿಟ್ ಸರ್ವ್ ಮಾಡಾದ್ಮೇಲೆ ಕೈ ತೊಳ್ಕೊಳ್ಳೋದು ನಾವು ಮಕ್ಕಳಿಗೂ ಹೇಳ್ಕೊಟ್ಟಿದ್ದೀವಿ. ಹಾಗೆ ಅದನ್ನು ಇಷ್ಟಪಟ್ಟು ನೋಡೋದಕ್ಕೆ ಅಕ್ಕಪಕ್ಕದ ಮನೆಗಳು ಮನೆಗಳ ಹುಡುಗರು ಕೂಡ ಬರ್ತಾರೆ, ಅವ್ರಿಗೂ ಕೂಡ ಅದನ್ನು ಹೇಳಿದ್ದೀವಿ ಅಂತ ಹೇಳ್ತಾರೆ. ರಿಯಲಿ ಒಂದೊಳ್ಳೆ ಮ್ಯಾನರ್ಸ್ ಅಂತ ಹೇಳಿ ಹೇಳ್ಬೋದು. ಹಾಗೆ ಶಾಂತಾಚಾರ್ಯ ಬಿಡಿಗೆರವರು ಹೇಳ್ತಿದ್ರೆ ಹಾಡುಗಳು ಇಷ್ಟ ಆಯಿತು, ನೀವು ಕೊಡ್ತಾ ಇರೋ ಮಾಹಿತಿ ಮಾತು ಅಂತ. ಶಾಂತಾಚಾರ್ಯವ್ರು ಏನು ಹೇಳಬೇಕಂದ್ರೆ ನಿಮಗೂ ಇದೆಲ್ಲ ಗೊತ್ತಿರುತ್ತೆ, ಜಸ್ಟ್ ಆನ್ ಏರ್ ನಾವು ಮಾತಾಡ್ತಾ ಇರ್ತೀವಿ, ನಮ್ಮೊಟ್ಟಿಗೆ ಸಾಥ್ ಕೊಡ್ತಾ ಇರ್ತೀರ, ಇದೇ ಒಂದು ದೊಡ್ಡ ಖುಷಿ. ಹಾಗೇ ರೇವತಿ HBR ಲೇಔಟಿಂದ ನನಗೆ ವಾಟ್ಸಪ್ ಮಾಡಿದರೆ ಅಳಿಲು ಆ್ಯಕ್ಚುಲಿ ರೇವತಿ ಏನು ಗೊತ್ತಾ, ಅಳಿಲಿಗೆ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ತೋರಿಸಿದ್ರೆ ಸಾಕು, ತುಂಬ ಚೆನ್ನಾಗಿ ಕ್ಯೂಟಾಗಿ ಫ್ರೆಂಡ್ ಆಗುತ್ತೆ ಅದು. ಮೇ ಬಿ ಇಂಡಿವಿಜುವಲ್ ಹೌಸಲ್ಲಿರೋರ್ಗಂತೂ ಏನು ಹೇಳ್ತೀವಿ ಸಪ್ರೇಟ್ ಮನೆ ಇರುತ್ತಲ್ಲ, ಅವ್ರಿಗಂತೂ ಮರ ಗಿಡ ಇದ್ದೇ ಇರುತ್ತೆ. ಬಟ್ ಈ ಒಂದು ಅಪಾರ್ಟ್ಮೆಂಟಲ್ಲಿ, ನಾನಿರೋದು ಅಪಾರ್ಟ್ಮೆಂಟಲ್ಲಿ, ನಿಮ್ಮ ಬಾಲ್ಕನಿಗೆ ಯಾವುದಾದ್ರೂ ರೆಂಬೆ ಕೊಂಬೆ ಅಟ್ಯಾಚ್ ಇತ್ತು ಅಂದರೆ 100% ಏನಾದರೂ ಫುಡ್ಡು ಹಣ್ಣು ಕೊಟ್ಟರೆ ಎಷ್ಟು ಚೆನ್ನಾಗಿ ಫ್ರೆಂಡ್ ಆಗುತ್ತೆ ಅಂತಂದರೆ, ಸುಮಾರು ಒಂದು 2-4 ತಿಂಗಳವರೆಗೂ ಆ ಥರದ ಒಂದು ಫ್ರೆಂಡ್ ಅಳಿಲು ನನಗೂ ಇತ್ತು. ಆದರೆ ಒಳಗೆ ಅಷ್ಟು ಈಸಿಯಾಗಿ ಬರಲ್ಲ ಮನೆ ಒಳಗೆ ಅಳಿಲುಗಳು, ಸೊ ನಮ್ಮನೇಲಿ ಇದೆ ಅಂತ ಹೇಳಿ ಹೇಳಿದ್ದೀರಾ, ಗುಡ್. ಹಾಗೆಯೇ ರೂಬಿ ನಾಯಿ ಖುಷಿಯಾಯಿತು, US ತಂದಿದ್ದೀವಿ ಅಂತ. ನೋಡಿ, ನೀವು US ಅಂತ ಬಂದ ತಕ್ಷಣ ನನಗೆ ಈಗ ಹೇಳಬೇಕು ಇನ್ನೊಂದು ಕಂಟೆಂಟ್ ಅಂತ. ಯಾವುದೇ ಪ್ರಾಣಿ ಪಕ್ಷಿ ಸಾಕು ಪ್ರಾಣಿ ಅಂತ ಆದಾಗ ನೀವು ಬೇರೆ ದೇಶಕ್ಕೆ ಅಥವಾ ಬೇರೆ ಕಡೆ ತೊಗೊಂಡು ಹೋಗಬೇಕು ಅಂತಂದಾಗ ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ಆದಂತಹ ಇವತ್ತಿನ ದಿನಕ್ಕೆ. ಓಕೆ, ಮೊದಲೆಲ್ಲ ಕಷ್ಟ ಇತ್ತು ಆ ಥರ, ಅಂದರೆ ಈಸಿಯಾಗಿ ಹೋಗೋದಕ್ಕೆ ಆಗ್ತಿರಲಿಲ್ಲ. ಈಗ ದೇಶದಿಂದ ದೇಶಕ್ಕೂ ಕೂಡ ತರಿಸ್ಕೊಳ್ಬಹುದು, ಕಳಿಸ್ಬಹುದು. ಅದಕ್ಕೆ ಅಂತ ಬೇಕಾದ ಸಪ್ರೇಟ್ ವಿಶೇಷ ಕ್ಯಾರಿಯರ್ ವ್ಯವಸ್ಥೆ ಇರುತ್ತೆ, ಟಿಕೆಟ್ ವ್ಯವಸ್ಥೆ ಇರುತ್ತೆ, ಪೋರ್ಟರ್ ವ್ಯವಸ್ಥೆ ಇರುತ್ತೆ, ಒಂದೂರಿಂದ ಒಂದಿಗೆ ತಗೊಂಡು ಹೋಗೋದಕ್ಕೂ ಕೂಡ. ಈವನ್ ಪೆಟ್ ಫ್ರೆಂಡ್ಲಿ ಅಂತಲೇ ಬೇರೆ ಬೇರೆ ವೆಹಿಕಲ್ಗಳಲ್ಲಿ ಕಂಪಾರ್ಟ್ಮೆಂಟ್ ಮಾಡಿದಂತಹ ಪೆಟ್ ಫ್ರೆಂಡ್ಲಿ ವೆಹಿಕಲ್ಗಳು ಸಹ ವಾಹನಗಳು ಸಹ ಸಿಟಿ ಎಲ್ಲ ಕಡೆಗೂ ಸಿಗುತ್ತೆ. ದಟ್ಸ್ ಗುಡ್. ಇನ್ನು ಪಕ್ಷಿಗಳಂತೂ ಬಿಡಿ, ಪಕ್ಷಿಗಳು ಕೆಲವರು ಹೇಳ್ತಾರೆ ಅದರ ಫೆದರ್ ರೆಕ್ಕೆ ಏನಿರುತ್ತಲ್ಲ ಅದು ಎಲ್ಲರಿಗೂ ಹಾರಾಡುವಾಗ ಅಥವಾ ಅದರ ಸ್ಮೆಲ್ಲು ಒಳ್ಳೆಯದಲ್ಲ ಅಂತ, ಎಸ್ಪೆಷಲಿ ಅಸ್ತಮೆಟಿಕ್ ಇರೋರಿಗೆ ಅಥವಾ ಏನಾದರೂ ಅಲರ್ಜಿ ಇರೋರಿಗೆ ಅಂತ ಹೇಳಿ. ಯೂಶ್ವಲಿ ಸಾಕೋರು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಿರ್ತಾರೆ. ನನಗೆ ಪರ್ಸ್ನಲಿ ಏನು ಗೊತ್ತೋ, ತುಂಬ ಇಷ್ಟ ಪ್ರಾಣಿಗಳು, ಇಷ್ಟ ಅಂತ ಹೇಳಲ್ಲ, ನಾಯಿ ಇರಬಹುದು, ಇಂಚು ಮಿಂಚು ಅಂತ ಮೊಲ ಸಾಕಿದ್ರು ನನ್ನ ಫ್ರೆಂಡು, ಆಮೇಲೆ ಅದನ್ನು ಬಿಟ್ಟರು ಅವರು ತೋಟಕ್ಕೆ ತೊಗೊಂಡು ಹೋಗಿ. ಆದರೆ ಮ್ಯಾನೇಜ್ ಮಾಡೋದೆಲ್ಲ ಇದೆಯಲ್ಲ, ಅಷ್ಟು ಒಂದು ತಾಳ್ಮೆ ಅಥವಾ ಸಮಯ ಎರಡೂ ಇಲ್ಲ. ಹೀಗಾಗಿ ಅದರ ಮನೇಲಿ ಕ್ಯೂಟಾಗಿ ಮುದ್ದಾಗಿ ನಾಯಿ ಮರಿ ಇಂಥದ್ದು ಏನಾರು ಕಂಡ್ರೆ ಮುದ್ದು ಮಾಡಿ ಬರ್ತೀವಿ ಅಷ್ಟೇನೆ. ಸೊ ಹೇಳ್ತಾಯಿದ್ರು ಎಷ್ಟು ಚಂದ, ಹಿಂಗೆ ಹೇಳ್ತಾಯಿದ್ರು ನಾಯಿ ಅಂತೂ ತುಂಬ ಕಾಮನ್ ಆಗಿ ಎಲ್ಲರೂ ಮನೆ ಸಾಕು ಪ್ರಾಣಿ ಅಂತ. ಅದೇನೋ ನೀವು ಹೇಳಿದ್ರಿ ಸ್ಪೆಷಲ್ ಪ್ರಾಣಿ ಅಂತ ಮಾತಾಡ್ತಾನೆ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ನಾನು ಇತ್ತೀಚೆಗೆ ಆನ್ ಸ್ಕ್ರೀನ್ ನೋಡ್ತಾ ಇದ್ದೆ, ಈ ಉಡದ ಜಾತಿಗೆ ಸೇರಿದ ದೊಡ್ಡ ಹಲ್ಲಿ ಜಾತಿ ಅಂತ ಹೇಳಿ ಅನ್ಬೋದು. ಈಗೆಲ್ಲ ಪಾರ್ಕ್ಗಳು ಬೇಕಾದಷ್ಟಿದೆ, ಮೈಸೂರು ಮತ್ತು ಇತ್ಯಾದಿ, ನಮ್ಮ ಬೆಂಗಳೂರು ನಿಯರು ಕೂಡ ಇದೆ. ಇಂಥದ್ದೊಂದನ್ನು ನಿಮಗೆ ಪರಿಚಯ ಮಾಡಿಸುವಂತಹ, ಆಮೇಲೆ ಕೆಲವರಿಗೆ ಇರುತ್ತಲ್ಲ ಕ್ರೇಜ್ ಇರುತ್ತೆ, ಕೆಲವರಿಗೆ ಖುಷಿ ಇರುತ್ತೆ. ಕ್ರೇಜ್ ಅಂತ ಹೇಳೋಕ್ಕಾಗಲ್ಲಪ್ಪ ಅದನ್ನೆಲ್ಲ, ಏನಂದರೆ ಖುಷಿ ಇರ್ಬೋದು. ಕೆಲವರಿಗೆ ಹಾವುಗಳನ್ನು ಮೈ ಮೇಲೆ ಹಾಕೊಂಡು ಎಕ್ಸ್ಪೀರಿಯನ್ಸ್ ಮಾಡೋದು ಈ ಥರ ಹೇಳಿದ್ನಲ್ಲ ಉಡ. ಸ್ಪೆಷಲಿ ನಾನು ಮಾತಾಡ್ತಾ ಇರೋದು ಇಗ್ವಾನದ ಬಗ್ಗೆ. ಇಗ್ವಾನ ಅದು ಎಷ್ಟು ಫ್ರೆಂಡ್ಲಿ, ಹ್ಯೂಮನ್ ಫ್ರೆಂಡ್ಲಿ ಅಂತ ನನಗೆ ಆಶ್ಚರ್ಯ ಅನಿಸುತ್ತೆ. ಏನೂ ಹಾರ್ಮ್ ಮಾಡಲ್ಲ, ಜನ ಅದನ್ನು ಇಟ್ಕೊಂಡು ಥರಾವರಿ ಥರಾವರಿ, ಕೆಲವರಂತೂ ವಾಕಿಂಗು ಮಾಲು ಎಲ್ಲ ಕಡೆ ಕರ್ಕೊಂಬರ್ತಾರೆ ಅಂಟಿಲ್ ಅನ್ಲೆಸ್ ಗಲಾಟೆ ಆಗೋವರೆಗೂ. ಸೊ ಇದು ಮಾತ್ರ ನನಗೆ ನೋಡೋಕ್ಕೆ ಸಿಕ್ಕಾಪಡೆ ಭಯ ಅನಿಸುತ್ತೆ, ಯಾವುದೋ ಒಂದು ಡೈನೋಸರಸ್ ಮರಿ ಥರ ಕಾಣುತ್ತೆ. ಅದನ್ನು ತುಂಬ ಕಡೆ ಸಾಕ್ಕೊಳ್ತಾರೆ. ಆದರೆ 100% ಗೊತ್ತಿರಲಿ, ಎಷ್ಟೋ ಕಡೆ ಲೀಗಲಿ ಯಾವುದು ವ್ಯಾಲಿಡ್ ಇದೆ ಅಥವಾ ಅಲೋಡ್ ಇದೆ ಅದು ಮಾತ್ರ ಸಾಕು ಪ್ರಾಣಿಗಳಾಗುವಂಥದ್ದು. ಇನ್ನು ನೆಕ್ಸ್ಟ್ ಈ ಕಂಟೆಂಟಲ್ಲಿ ಬರೋದು ಮೆಡಿಕಲ್ ಕೇರ್. ಹೌದು, ಯಾವುದೇ ಸೀರೀಸ್ ಇಂಜೆಕ್ಷನ್ ಇರಬಹುದು ಪ್ರಾಣಿಗಳಿಗೆ, ಅದು ಪಕ್ಷಿ ಪ್ರಾಣಿ ನೀವು ಏನು ತಂದು ಸಾಕ್ತೀರ ಅದ್ರ ಮೇಲೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ, ಮಾತು ಜಾಸ್ತಿ ಆಯಿತು, ಹಾಡು ಕೇಳಿಕೊಂಡು ವಾಪಸ್ ಬರೋಣ. ಇದು ನಿಮ್ಮ ಪ್ರೀತಿಯ ನಮ್ಮ ಪ್ರೀತಿ FM ರೈನ್ಬೋ 101.3 MHz ಕೇಳ್ತಾ ಇದ್ದೀರಿ ನವಿಲುಗರಿ ಕಾರ್ಯಕ್ರಮವನ್ನು. ಈ ಹೊತ್ತಿನ ನಮ್ಮ ಸ್ಟುಡಿಯೋ ಸಮಯ 12:39.

ಜಿಂಕೆ ಮರಿನ ಮರಿನ ಜಿಂಕೆ ಮರಿನ ಜಿಂಕೆ ಮರಿನ ಸೂಪರ್ ಸಾಂಗ್ ಕೇಳ್ಕೊಂಡು ಬಂದೆ. ಸ್ಟುಡಿಯೋದಲ್ಲಿ ಕುತ್ಕೊಂಡು ಹಾಡು ಕೇಳೋದಿದೆಯಲ್ಲ, ಅದು ಅತ್ಯಂತ ಖುಷಿಯ ಸಂಗತಿ ಮಾತಾಡೋದ್ರ ಹೊರತಾಗಿ. ಬನ್ನಿ, ನವಿಲುಗರಿ ಕಾರ್ಯಕ್ರಮದಲ್ಲಿ ವಾಪಸ್ ಇದ್ದೀವಿ. ನಿಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ನಾನು ಹೇಳ್ತಾ ಇದ್ದೆ ಇಗ್ವಾನ ಉಡದ ಜಾತಿಯ ದೊಡ್ಡ ಪ್ರಾಣಿಗಳ ಬಗ್ಗೆ, ಅದನ್ನು ಸಿಕ್ಕಾಪಟ್ಟೆ ಜನ ಸಾಕ್ಕೊಳ್ತಾರೆ ಅಂತ. ಆ್ಯಕ್ಚುಲಿ ಹಾರ್ಮ್ಫುಲ್ ಅಲ್ಲ, ಅದೇನು ಮಾಡಲ್ಲ ಅಂತ ಹೇಳ್ತಾರೆ, ಆದರೆ ಗೊತ್ತಿಲ್ಲ ಹೇಗೆ ಅಂತ. ನಾನು ಹೇಳ್ತಾ ಇದ್ದೆ ಮೆಡಿಕಲ್ ಕೇರ್ ಬಹಳ ಬಹಳ ಇಂಪಾರ್ಟೆಂಟ್, ಎಲ್ಲರಿಗೂ ಗೊತ್ತಿರುತ್ತೆ ಇದು. ಇಂಜೆಕ್ಷನ್ಗಳಿರಬಹುದು, ಆಮೇಲೆ ಅವುಗಳಿಗೆ ಸಿಗುವಂಥ ವಿಶೇಷ ಸಾಬೂನುಗಳು, ಸೋಪ್ ಅಂತ ಹೇಳ್ತೀವಲ್ಲ ಅದು, ಇನ್ನು ಕೆಲವು ಕಡೆ ಏನಾಗುತ್ತೆ ಅದಕ್ಕೆ ಅಂತ ಹೇಳಿದ್ನಲ್ಲ, ಎಕ್ಸಾಟಿಕ್ ಆ್ಯಂಡ್ ನಾನ್ ಎಕ್ಸಾಟಿಕ್ ಅಂತ. ಅದಕ್ಕೆ ಸಿಗುವಂಥ ಪರ್ಫ್ಯೂಮ್ ಇರಬಹುದು, ಅದಕ್ಕೆ ಸಿಗುವಂಥ ಸ್ಪ್ರೇ ಇರಬಹುದು, ಟೂತ್ ಬ್ರಷ್ಷು, ಟೂತ್ ಪೇಸ್ಟು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆದರೆ ಮೆಡಿಕಲ್ ಕೇರ್ ಮಾತ್ರ ತುಂಬ ಇಂಪಾರ್ಟೆಂಟು, ಸ್ಪೆಷಲಿ ಮನೆಯಲ್ಲಿ ಸಾಕು ಪ್ರಾಣಿಗಳು. ಇಲ್ಲ ಇಂಜೆಕ್ಷನ್ ಕೊಡಿಸಿದ್ದೀವಿ, ನೋ ಪ್ರಾಬ್ಲಮ್ ಅಂತಾರೆ, ಆದರೂ ಕೂಡ ಆ ಥರದ್ದೇನಾದರೂ ಕಚ್ಚಿದಾಗ ಅಥವಾ ಸ್ಕ್ರ್ಯಾಚ್ ಆದಾಗ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಆಲ್ವೇಸ್ ಗುಡ್. ಅದನ್ನು ನಿಮಗೆ ಪೆಟ್ ಡಾಕ್ಟರ್ಸ್ ಕೂಡ ಹೇಳೇ ಹೇಳ್ತಾರೆ ಹೇಗೆ ಏನು

ಅಂತ. ಆದರೆ ಮನೆಯಲ್ಲಿ ತಂದು ಅದನ್ನು ನಾವು ಪಾಲಿಸ್ತೀವಿ ಅಂದಾಗ ಇದನ್ನು ಕೂಡ ಎಲ್ಲ ಪಾಲಿಸಲೇಬೇಕು. ಬಟ್ ಕೆಲವೊಂದ್ಸರಿ ನನಗೆ ಪಾಪ ಈ ನಾಯಿಗೆ ಹೆದರ್ಕೋತಾರಲ್ಲ, ವಿಶೇಷವಾಗಿ ಇನ್ನೇನು ಎಲ್ಲರೂ ಆಲ್ಮೋಸ್ಟ್ ಆಲ್ ಸಾಕುಪ್ರಾಣಿ ಅಂದರೆ ನಾಯಿನೇ, ಪಕ್ಷಿಗಳಿಂದ ಹಾರು ಮಾಡೋರು, ಎಷ್ಟು ಭಯ ಬೀಳ್ತಾರೆ ಪಾಪ, ಕಾಲೆಲ್ಲ ಸೋಫಾದ ಮೇಲೆ ಇಟ್ಕೊಂಡು ಅವ್ರು ಹೋಗೋವರೆಗೂ ಅದು ಬೊಗಳ್ತಾ ಇರೋದು, ಇದೆಲ್ಲ ಎಷ್ಟು ಕಾಮನ್ ಇರುತ್ತೆ ಕೆಲವು. ಇನ್ನು ಕೆಲವು ಟ್ರೈನ್ಡ್ ಅಂತೂ ಒಂದ್ಸರಿ ಅದು ಹೇಳ್ತಾರೆ ಅವರು ಸ್ಮೆಲ್ ಮಾಡಿಬಿಡಲಿ ಆಮೇಲೆ ಏನು ಮಾಡಲ್ಲ ಅಂತ, ಆದರೆ ಒಳಗೊಳಗೆ ಭಯ ಅವ್ರಿಗೆ ಗೊತ್ತು. ಬಟ್ ಅದು 100% ನಿಜ, ಒಂದ್ಸರಿ ಸ್ಮೆಲ್ ಇಟ್ ಅಂತ ಹೇಳಿ ಅದು ನೋಡಿದ್ರೆ ಖಂಡಿತ ಏನು ಮಾಡೋದಿಲ್ಲ, ಫ್ರೆಂಡ್ಲಿ ಆಗಿರುತ್ತೆ. ಅದು ನಾನು ಅಬ್ಸರ್ವ್ ಮಾಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಅದು. ಸೊ ಮೆಡಿಕಲ್ ಕೇರ್ ಇಂಪಾರ್ಟೆಂಟು, ಫುಡ್ ಆಯಿತು, ಫುಡ್ ಕೊಡೋದೇ ರೊಟೀನ್ ಆಗೋಯಿತು, ಆಮೇಲೆ ನೋಡಿಕೊಳ್ಳುವಂಥದ್ದಾಯಿತು, ಆಮೇಲೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದಾಯಿತು. ಫ್ಲೈಟಿಂದ ಫ್ಲೈಟಿಗೆ ತೊಗೊಂಡು ಹೋಗ್ಬೋದು, ಡೊಮೆಸ್ಟಿಕ್ ಫ್ಲೈಟಲ್ಲಿ, ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ, ಹಾಗೆ ಊರಿಂದ ಊರಿಗೆ ಸಿಗುವಂಥ ಪೋರ್ಟರಲ್ಲೂ ಕೂಡ ತುಂಬ ಜನ ಸಿಗ್ತಾರೆ ಆ ಥರ ಪ್ರಾಣಿ ಪ್ರಿಯರು ನಮಗೆ. ಆಮೇಲೆ ಇನ್ನು ಮೀನಿನ ತೊಟ್ಟಿ ಬಗ್ಗೆ ಅಂತೂ ಹೇಳೋದೇ ಬೇಡ, ಎಲ್ಲರ ಮನೇಲೂ ಪುಟ್ಟದು ದೊಡ್ಡದು. ಆಮೇಲೆ ಸ್ಪೆಷಲಿ ಯಾವ್ದಾರ ಆಫೀಸು ಹಾಸ್ಪಿಟಲ್ಗೆ ಹೋದಾಗ ನಾನು ಅದ್ರ ಜೊತೆಗೆ ಮಾತಾಡ್ತಾ ಕೂತಿರ್ತೀನಿ. ಏನೋ ಕೆಲಸದ ಮೇಲೆ ಎಲ್ಲರೂ ಓಡಾಡಬೇಕಾದ್ರೆ ಬಹಳಷ್ಟು ಕಡೆ ನಾನು ಇತ್ತೀಚೆಗೆ ನೋಡಿದ್ದೀನಿ, ತುಂಬ ತುಂಬ ಚೆಂದಾಗಿ ಮೇಂಟೈನ್ ಮಾಡಿರೋವಂಥದ್ದು. ಅದರ ಏನು ಹೇಳ್ತೀವಿ ಪ್ಲಾಂಟ್ಸ್, ಅಕ್ವೇರಿಯಂ ಪ್ಲಾಂಟ್ಸು, ಅದೆಲ್ಲ ಎಷ್ಟು ಚೆಂದ ಡೆಕೊರೇಟಿವ್ ಐಟಮ್ಸು ನೋಡೋದಕ್ಕೆ ಎಲ್ಲ, ಇದೆಲ್ಲ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ. ಸರಿ ಬನ್ನಿ ನೋಡೋಣ ಯಾರು ಏನೇನು ಮಾತಾಡ್ತಿದ್ದೀರಾ ನಮ್ಮ ಜೊತೆಗೆ ಈ ಹೊತ್ತಿಗೆ ಅಂತ. ವೀರಪ್ಪ ಗುರಿಕಾರ್ ನರೇಗಲ್ಲಿಂದ, ನಿಮ್ಮ ಊರು ಹೆಸರು ಕೇಳಿದ ತಕ್ಷಣ ನನಗೆ ಗೊತ್ತಾಯಿತು ಅಷ್ಟು ಪರಿಚಯ ಇದೆ ಊರುಗಳದ್ದು ನಮಗೆ, ಖುಷಿಯಾಯಿತು. ನಾಯಿ ಬೇಕು, ಓಕೆ ಮೇಡಮ್, ನಾಯಿ ಬೇಕು ಸಾಕೊಂಡು ಖುಷಿಯಾಗಿ ಅದನ್ನು ಮನೇಲಿ ತಂದಿಟ್ಕೊಂಡು ನೋಡ್ಕೋಬಹುದು ಅಂತ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಕಿಶನ್ ಶೋಭಾರಾಣಿ, ಎಸ್ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ರು. ಹಾಡುಗಳನ್ನು ಪ್ಯಾಕ್ ಮಾಡುವಾಗ ಏನು ಮಾಡ್ತೀವಿ, ಯೂಶ್ವಲಿ ಎಲ್ಲರಿಗೂ ಇಷ್ಟ ಆಗಲಿ ಅಂತ ರೆಟ್ರೋ ಹೊಸ ಎಲ್ಲವನ್ನು ಸೇರಿಸಿ ಪ್ಯಾಕ್ ಮಾಡಿರ್ತೀವಿ. ನಿಮಗೆ ಇಷ್ಟ ಆಗತ್ತಲ್ಲ, ಅದೇ ನಮಗೆ ಖುಷಿ ಕೊಡುವಂತಹ ಸಂಗತಿ. ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಈ ಹೊತ್ತಲ್ಲಿ ನಾವು ಮಾತಾಡ್ತಾ ಇದ್ವಿ ಸಾಕು ಪ್ರಾಣಿಗಳು, ಪಕ್ಷಿಗಳು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಹಾಗೆಯೇ ಮಹಾನಗರಗಳಲ್ಲಿ ಏನಾಗಿದೆ ಅಂತ ಅಂದರೆ, ಇತ್ತೀಚೆಗೆ ಅಪಾರ್ಟ್ಮೆಂಟ್ ಕಲ್ಚರ್ ಆದಮೇಲೆ ಪ್ರಾಣಿಗಳನ್ನು, ಇಂತಹ ಯಾವುದಾದ್ರೂ ಪ್ರಾಣಿಗಳನ್ನು ತಂದು ಸಾಕಿಕೊಂಡು ಅದನ್ನು ನೋಡ್ಕೊಳ್ಳೋದು ತುಂಬ ಕಷ್ಟಕರ ಕೆಲಸ. ಕೆಲವು ಅಸೋಸಿಯೇಷನ್ಗಳು ಅಲೋ ಮಾಡೋದಿಲ್ಲ, ಕೆಲವು ಕಡೆ ಪರ್ಮಿಷನ್ ಇರೋದಿಲ್ಲ, ಈ ಥರ ಎಲ್ಲ ಇರುತ್ತೆ. ಬಟ್ ನಮ್ಮ ಹಳ್ಳಿ ಕಡೆ, ನಮ್ಮ ಊರ ಕಡೆಗೆಲ್ಲ ಇನ್ನೂ ಹಾಗೇ ಇದೆ, ಅದನ್ನು ನೋಡೋಕ್ಕೆ ಖುಷಿ. ತರಾವರಿ ತರಾವರಿ, ಅಲ್ಲೆಲ್ಲವೂ ಸಾಕು ಪ್ರಾಣಿಗಳೇ, ಮನೆ ಅಕ್ಕಪಕ್ಕ ಓಡಾಡ ಎಲ್ಲವೂ ಕೂಡ. ಏನಂತೀರಾ? ಸೊ ಬನ್ನಿ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ. ಕೇಳ್ತಾ ಇದ್ದೀರಾ 101.3 ಮೆಗಾ ಹರ್ಟ್ಸ್ನ ಈ ಹೊತ್ತಿನಲ್ಲಿ ನವಿಲುಗರಿ ಕಾರ್ಯಕ್ರಮ ನಿಮಗೋಸ್ಕರ.

ತಿನ್ನಂತ ಮುತ್ತು ಔಟ್ಸ್ಟ್ಯಾಂಡಿಂಗ್ ಸಾಂಗ್ ಕೇಳ್ತಾ ಇದ್ದೀರಾ, ಬನ್ನಿ. ಎಲ್ಲ ನಾನು ಹೇಳಿದೆ ಅಲ್ವಾ, ಹಾಡುಗಳು ಇಷ್ಟ ಆಗುತ್ತೆ ಅಂತ ಹೇಳಿ ಅಂತ ಹೇಳಿದ್ರಿ ಅಂತ. ಖಂಡಿತ ನಿಮಗೋಸ್ಕರ ಪ್ಯಾಕ್ ಮಾಡೋಣ ಎಲ್ಲ ಥರದ ಹಾಡುಗಳನ್ನು. ಒನ್ ಅವರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕೇಳೋದಕ್ಕೆ ಸಾಧ್ಯ? 8-10, ಕಡಿಮೆ ಮಾತಾಡಿದ್ರೆ ಅಷ್ಟೇ. ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿದ್ರಿ. ಅನಂತಮೂರ್ತಿ ಶೃಂಗೇರಿಯಿಂದ ಹೇಳ್ತಾ ಇದ್ರೆ ಮೆಡಿಕಲ್ ಕೇರ್ ಹೇಳಿದ್ರಲ್ಲ ಮೇಡಮ್, ಅದು 100% ನಾನು ಒಪ್ಕೊಳ್ತೀನಿ. ಮನೆಯಲ್ಲಿ ಬೆಕ್ಕು ಅಥವಾ ನಾಯಿ ಸಾಕಿದ್ರೆ ಆ ಸೀರಿಯಸ್ ಇಂಜೆಕ್ಷನ್ಸ್ ಏನಿರುತ್ತೆ ಅದು ಖಂಡಿತ ಕೊಡಿಸ್ಬೇಕು. ಆಫ್ಕೋರ್ಸ್ ನಾನು ನೋಡಿದ್ದೀನಿ ಅನಂತಮೂರ್ತಿ ಅವರೇ, ಅದನ್ನೆಲ್ಲ ಫಾಲೋ ಮಾಡ್ತಾರೆ, ಮಾಡಬೇಕು ಕೂಡ. ಹಾಗೆ ವೆಂಕಟೇಶ್, ನಿಮ್ಮ ಹೆಸರು ನಾನು ಓದಿದೆ, ನಿಮ್ಮ ಮೆಸೇಜ್ನ ಪ್ರಾರಂಭದಲ್ಲೇ ನಾನು ಓದಿದ್ದು. ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸುಂದರವಾದ ಕವನಗಳನ್ನು ಸಾಕಷ್ಟು ಕಳಿಸಿದ್ದೀರಾ, ಧನ್ಯವಾದಗಳು. ಹಾಗೆ ಹರಿಹರನ್ ಅವ್ರು ಹೇಳ್ತಾ ಇದ್ದೀರಾ, ಬಿಸಿಲಿನಲ್ಲಿ ನೀರು ಮತ್ತು ಕಾಳನ್ನ ಇಡೋದು ಒಳ್ಳೆಯದು ಅಂತ. ಆಫ್ಕೋರ್ಸ್ ಎಲ್ಲರೂ ಅದನ್ನು ಇತ್ತೀಚೆಗೆ ಮಾಡ್ತಾ ಇದ್ದಾರೆ, ಜನ ಎಲ್ಲ ತುಂಬ ಒಳ್ಳೆಯವರಾಗಿದ್ದಾರೆ, ಒಳ್ಳೆಯವರಾಗ್ತಾ ಇದ್ದಾರೆ, ಒಳ್ಳೆಯವರಾಗಬೇಕು ಕೂಡ. ಅದಕ್ಕೆ ಎಷ್ಟು ಚೆಂದ ಮಳೆ ಬೆಳೆ ಎಲ್ಲ ಬರ್ತಾ ಇರೋದು, ಹಾಗಂತ ನಾವು ನಂಬಿದ್ದೇವೆ. ಎಲ್ಲರೂ ಇರ್ತಾರೆ, ಎಸ್ಪೆಷಲಿ ಮನೆಯಲ್ಲಿ ಮಕ್ಕಳಿದ್ರೆ ಈಗ ಅದನ್ನೆಲ್ಲ ಸ್ಕೂಲಲ್ಲಿ ಮತ್ತು ಒಂದಿಷ್ಟು ಕ್ಯಾಂಪ್ಗಳಲ್ಲಿ ಎಲ್ಲ ಹೇಳ್ಕೊಡ್ತಾರೆ ಅಲ್ವಾ, ಅದನ್ನು ಮಾಡೋದು ಒಳ್ಳೆಯದು. ಹಾಗೆ ಇಟ್ಟಂತಹ ನೀರನ್ನು, ಕಾಳು ಕಡಿಯನ್ನು ತಿನ್ನತ್ವೆ ಕೂಡ. ನಾನು ಮೇನ್ ರೋಡಿನ ಎಷ್ಟೊಂದು ಮಾಲ್ ಶಾಪಿಂಗ್ ಸೆಂಟ್ರಲ್ಲೂ ನೋಡಿದ್ದೀನಿ, ಅವರುಗಳು ಕೂಡ, ಅವರ ಸ್ಟಾಫ್ಗಳು ಕೂಡ ಇದನ್ನು ಫಾಲೋ ಮಾಡ್ತಾರೆ. ಸಾಕು ಪ್ರಾಣಿಗಳು ಹೊರತಾಗಿ ಬೀದಿಯಲ್ಲಿ ಓಡಾಡತ್ತಲ್ಲ ಅಂಥವಕ್ಕೆಲ್ಲ. ಇನ್ನು ಮೆಡಿಕಲ್ ಕೇರ್ ಆಯಿತು, ಇದೆಲ್ಲವೂ ಆಯಿತು. ಖರ್ಚು ವೆಚ್ಚದ ಬಗ್ಗೆ, ಆಫ್ಕೋರ್ಸ್ ಮನೆಯ ಒಬ್ಬ ಮೆಂಬರ್ ಥರ ಯಾವುದೇ ಸಾಕುಪ್ರಾಣಿನ ನೀವು ಮನೆಗೆ ತಂದ್ರಿ ಅಂತಂದರೆ ಅಷ್ಟು ಈಸಿ ಅಲ್ಲ ಅದನ್ನು ನೋಡಿಕೊಳ್ಳೋದು, ಅಥವಾ ಅದಕ್ಕೆ ಬರುವಂತಹ ಖರ್ಚು ವೆಚ್ಚ ಇತ್ಯಾದಿ ಅದಕ್ಕೂ ಕೂಡ ರೆಡಿ ಇರಬೇಕಾಗತ್ತೆ. ಆಫ್ಕೋರ್ಸ್ ಒಂದು ನಾಯಿ ಅಥವಾ ಒಂದು ಯಾವುದಾದ್ರೂ ಪೆಟ್ಟಿದ್ರೆ ಓಕೆ, ಪರವಾಗಿಲ್ಲ. ಕೆಲವ್ರ ಮನೆಯಲ್ಲಿ ಇನ್ಕ್ಲೂಡಿಂಗ್ ಸುಮಾರಷ್ಟು ಹೇಳಿದ್ನಲ್ಲ, ಅದು ಅವರವರ ಪರ್ಸ್ನಲ್ ಚಾಯ್ಸ್ ಅಂತ ಖುಷಿಯಿಂದ ಸಾಕ್ಕೊಳ್ತಾರೆ. ಅಂಥವರು ಸಿಕ್ಕಾಪಟ್ಟೆ ಮೇಂಟೈನ್ ಕೂಡ ಮಾಡ್ತಾರೆ, ಮ್ಯಾನೇಜ್ ಕೂಡ ಮಾಡ್ತಾರೆ. ಒಂದಂತೂ ನಿಜ ಜಾಗ ವಿಶಾಲವಾಗಿತ್ತು ಅಂತಂದರೆ ಗೊತ್ತಾಗಲ್ಲ, ಸ್ವಲ್ಪ ಕಂಜೆಸ್ಟೆಡ್ ಇತ್ತು ಅಥವಾ ಚಿಕ್ಕದಿತ್ತು ಜಾಗ ಅಂದರೆ ಅವಕ್ಕೂ ಹಿಂಸೆ ನಮಗೂ ಹಿಂಸೆ. ಏನೇ ಹೇಳಿ ಸಾಕು ಪ್ರಾಣಿಗಳು ಖುಷಿಯನ್ನು ಕೊಡುತ್ತೆ, ಮನಸ್ಸಿಗೆ ಉಲ್ಲಾಸವನ್ನು ಕೊಡುತ್ತೆ, ಅದರಲ್ಲಂತೂ ಎರಡು ಮಾತಿಲ್ಲ, ತುಂಬ ಸಂತೋಷ. ಬನ್ನಿ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ. ಸದ್ಯಕ್ಕೆ ಇನ್ನೂ ನನ್ನ ಹತ್ರ 6-7 ನಿಮಿಷ ಇದೆ, ಅದಾದ ಮೇಲೆ ಇವತ್ತು ಕರೆಯಲ್ಲಿ ಕೈ ರುಚಿ ಇದೆ, ಏನಿದೆ ಟೇಸ್ಟಿ ಮೆನು ಅಂತ ನಾನು ಕಾಯ್ತಾ ಇದ್ದೀನಿ, ಕೇಳ್ಕೊಂಡು ಹೋಗೋಣ. ನಾವು ಮಾಡ್ಬೋದು ಮನೆಗೆ ಹೋಗಿ, ಏನಂತೀರಾ?

ಇದುವರೆಗೂ ನೀವು ಕೇಳ್ತಾ ಇದ್ರಿ ನವಿಲುಗರಿ ಕಾರ್ಯಕ್ರಮದಲ್ಲಿ ಸಾಕು ಪ್ರಾಣಿಗಳು ಪಕ್ಷಿಗಳು ಇವು ನಮ್ಮೊಟ್ಟಿಗೆ ಹೇಗಿರ್ತವೆ, ನಮ್ಮೊಟ್ಟಿಗೆ ಹೇಗೆ ಸಹ ಬಾಳ್ವೆ ಮಾಡ್ತದೆ, ಹಾಗೆ ಎಷ್ಟೊಂದು ಖುಷಿಯನ್ನು ಕೊಡುತ್ತೆ, ಎಷ್ಟೊಂದು ದುಃಖನೂ ಕೂಡ ಕೊಡುತ್ತೆ ಅಂತ ಹೇಳಿ ಅಂತ ಪ್ರತಿಮಾ ಸಾನ್ವಿ ಹೊಸನಗರದಿಂದ ನಮಗೆ ಸಂದೇಶನ ಕಳಿಸ್ತಾ ಇದ್ರೆ, ಮೆಸೇಜ್ ಮಾಡ್ತಾ ಇದ್ರೆ. ಆಫ್ಕೋರ್ಸ್ ಪ್ರತಿಮಾ, ನೀವು ಹೇಳಿದ ಮಾತು ಕರೆಕ್ಟು, ಬರೀ ಮನೆಯಲ್ಲಿ ಕೂಡ ಹಾಕಿದ್ರೆ ಆಗಲ್ಲ, ವಾಕ್ ಕರ್ಕೊಂಡು ಹೋಗ್ತಾ ಇರಬೇಕು, ಮನೆ ಹೊರಗಡೆಯ ವಾತಾವರಣನೂ ಕೂಡ ಅದಕ್ಕೆ ಕೊಡ್ತಾ ಇರಬೇಕು ಅಂತ 100%. ಹಾಗೆ 7926 ಸ್ನೂಪಿ, ಸ್ನೂಪಿ ಯಾರಿದು, ಸ್ನೂಪಿ ಅವರು ಹೆಸರೇ ಹಾಕಿಲ್ಲ, ಚೀಟ್ ಮಿಲ್ ಕೊಡ್ತೀವಿ, ಐಸ್ ಕ್ರೀಮ್ ಕೊಡ್ತೀವಿ ನಮ್ಮ ಸ್ನೂಪಿಗೆ ಅಂತೆಲ್ಲ ಹಾಕಿದರೆ ವೆರಿ ಗುಡ್ ಥಿಂಗ್, ಖುಷಿ ಆಗುತ್ತೆ. ಪ್ರಾಣಿ ಪಕ್ಷಿಗಳನ್ನು ನೋಡ್ಕೊಳ್ಳೋದು ಇದೆಯಲ್ಲ, ಸಾಕು ಪ್ರಾಣಿಗಳನ್ನು, ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಹಾಗೆ ರಿಸ್ಕ್ ತೊಗೊಳ್ಳೋದಕ್ಕೆ, ಹಾಗೆ ಟೈಮ್ ಕೊಡೋದಕ್ಕೆ ರೆಡಿ ಇರೋರೇ ಅಷ್ಟೆಲ್ಲ ಕಷ್ಟಪಡೋದು ಅಂತ ನಾನು ಕೂಡ ನಂಬಿರೋದು. ಇನ್ನು ಚನ್ನಬಸಪ್ಪ ಮತ್ತು ಮಧುಮತಿ ನೆಕ್ಸ್ಟ್ ಸಾಂಗ್ಗೆ ಹೋಗ್ತೀನಿ, ಒಂದೇ ನಿಮಿಷ ಟೈಮ್ ಕೊಡಿ, ಸಾಂಗ್ ಕೇಳ್ತಾ ಕೇಳ್ತಾ ಮಾತಾಡೋಣ. ಮಧುಮತಿ ಮತ್ತು ಚನ್ನಬಸಪ್ಪ ಅವರು ನನಗೆ ಮೆಸೇಜ್ ಮಾಡಿದ್ದಾರೆ, ಪಾರಿವಾಳ ಅಂತ. ಪಾರಿವಾಳನೂ ಕೂಡ ಬಹಳಷ್ಟು ಜನ ಸಾಕ್ತಾರೆ, ಖುಷಿ ಕೊಡುತ್ತೆ. ಆದರೆ ಡಾಕ್ಟರ್ಸ್ ಹೇಳ್ತಾರೆ ಕೆಲವರಿಗೆ ಅಲರ್ಜಿ ಇದ್ದಾಗ 100% ಅದನ್ನು ನಾವೇ ಕಂಡುಕೊಳ್ಬೇಕು, ಅದನ್ನು ಹೇಳ್ತಾರೆ ಕೂಡ. ಯಾವುದೇ ಪಾರಿವಾಳ ಅಂತಲ್ಲ, ಯಾವುದೇ ಸಾಕು ಪ್ರಾಣಿ ಇರಬಹುದು, ಅದರ ಸ್ಕಿನ್ಗೆ ಇರಬಹುದು, ಬ್ರೀತ್ ಉಸಿರಾಟಕ್ಕೆ ತೊಂದರೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಹುಷಾರಾಗಿ ನೋಡಿಕೊಂಡು ಖುಷಿ ಖುಷಿಯಿಂದ ಕೇರ್ ತಗೊಂಡು ಪೆಟ್ಗಳನ್ನು, ಅವು ಕೇರ್ನೂ ತಗೊಳ್ಳಿ, ನಿಮ್ಮ ಕೇರ್ನು ಕೂಡ ನೀವು ತುಂಬ ಚೆನ್ನಾಗಿ ತಗೊಳ್ಳಿ ಅಂತ ಹೇಳ್ತಾ, ಭೂಮಿ ಗುಂಡಾಗಿದೆ, ಮತ್ತೆ ಸಿಗೋಣ. ಇದೇ ನಮ್ಮ ನಿಮ್ಮ ಪ್ರೀತಿಯ FM ರೈನ್ಬೋ 101.3 MHz ನಲ್ಲಿ ಈ ಹೊತ್ತಿಗೆ ನಿಮ್ಮ ಹೋಸ್ಟ್ ವಿಜಯಶ್ರೀ, ನಾನು ಹೊರಡ್ತಾ ಇದ್ದೇನೆ. ಬಾಯ್ ಬಾಯ್.

ಸಮಯ ಆಗಿದೆ 1 ಗಂಟೆ. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಕೈ ರುಚಿಯ ಕರೆಗೆ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0802228106. ಇದು ನಮ್ಮ ಮೊಬೈಲ್ ಸಂಖ್ಯೆ. ಈ ಸಂಖ್ಯೆಗೆ ಕರೆ ಮಾಡಿ ನೀವು ನಿಮ್ಮ ಕರೆಯನ್ನು, ನಿಮ್ಮ ರೆಸಿಪಿಯನ್ನು ನೀವು ನಮ್ಮ ಜೊತೆಗೆ ಹಂಚ್ಕೋಬೋದು. ಈಗ ಒಂದು ಗೀತೆ ಮೂಡಿ ಬರ್ತಾ ಇದೆ. ಗೀತೆಯ ನಂತರ ಯಾರು ಕರೆ ಮಾಡಿದ್ದಾರೆ, ಯಾವ ರೆಸಿಪಿಯನ್ನು ನಮ್ಮ ಜೊತೆ ಹಂಚ್ಕೋತಿದ್ದಾರೆ ನೋಡೋಣ.

0: ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಯಾರು ಮಾತಾಡ್ತಿದ್ದಾರೆ, ಎಲ್ಲಿಂದ, ಯಾವ ರೆಸಿಪಿನ ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಮಸ್ಕಾರ ವಿನಿತಾ, ನಾನು ಲಕ್ಷ್ಮಿ ಅಂತ, ಸಿ ವಿ ರಾಮನ್ ನಗರದಿಂದ.
0: ಸಿ ವಿ ರಾಮನ್ ನಗರದಿಂದ, ಹೇಗಿದ್ದೀರಾ ಲಕ್ಷ್ಮಿ?
1: ಹಾ, ಚೆನ್ನಾಗಿದ್ದೀನಿ, ಆರಾಮ್.
0: ಮತ್ತೆ ಏನು ರಜದಕ್ಕೆ ಬೇಸಿಗೆ ರಜಾ ಹೆಂಗ್ ಕಳೆದ್ರಿ?
1: ಹಾ, ಬೇಸಿಗೆ ರಜಾ ಸ್ವಲ್ಪ ದಿನ ಎಲ್ಲ ಟ್ರಿಪ್ ಅದು ಇದು ಅಂತ ಹೋಗಿದ್ವಿ, ಅಮ್ಮನ ಮನೆಗೆ ಹೋಗಿದ್ವಿ, ಈಗೆಲ್ಲ ಮುಗಿತು, ವಾಪಸ್ ಬಂದಿದ್ದೀವಿ ಬೆಂಗಳೂರಿಗೆ.
0: ಹೌದಾ, ಈಗ ಯಾವ ರೆಸಿಪಿನ ನಮ್ಮ ಜೊತೆ ಹಂಚ್ಕೋತಿದ್ದೀರಾ?
1: ನಾನು ಹಲಸಿನಕಾಯಿ ಪಲ್ಯ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಹೇಗ್ ಮಾಡ್ತಾರೆ ಅನ್ನೋದನ್ನ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ.
0: ಓ, ಹಲಸಿನಕಾಯಿ, ಸೂಪರ್, ಹೇಳಿ ನೋಡೋಣ.
1: ಅದೇ ಇವಾಗ ಸೀಸನ್ ಇರೋದ್ರಿಂದ ಹಲಸಿನಕಾಯಿ ಪಲ್ಯ, ಹಲಸಿನಕಾಯಿ ಪಲ್ಯನ ಕ್ಯೂಬ್ಸ್ ಹಂಗೆ ಕಟ್ ಮಾಡ್ಕೊಂಡಿರ್ಬೇಕು,
0: ಕ್ಯೂಬ್ಸ್
1: ತರ ಕಟ್ ಮಾಡಿಟ್ಕೊಂಡಿರ್ಬೇಕು. ಆಮೇಲೆ ಹಲಸಿನಕಾಯಿ ಬೇಯಿಸಕ್ಕೆ ಎರಡ್ ವಿಧಾನ ಇದೆ. ಒಂದು, ಎರಡ್ ಮೂರ್ ಸ್ಪೂನ್ ಎಣ್ಣೆ ಹಾಕಿ ಬಾಂಡ್ಲೆಲಿ, ದಪ್ಪ ತಳ ಇರೋ ಬಾಂಡ್ಲೆಲಿ ಎರಡ್ ಮೂರ್ ಸ್ಪೂನ್ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಒಂದ್ ಎರಡ್ ಮೂರ್ ನಿಮಿಷ ಫ್ರೈ ಮಾಡಿ ನೀರ್ ಚಿಮುಕ್ಸಿ ಅದನ್ನ ಮುಚ್ಚಿಟ್ಟು ಬೇಯಿಸ್ಕೋಬಹುದು. ಇದು ಒಂದ್ ವಿಧಾನ. ಇನ್ನೊಂದು ವಿಧಾನ, ಡೀಪ್ ಫ್ರೈ ಕೂಡ ಮಾಡ್ಕೋಬಹುದು. ಎಣ್ಣೆ ಇದ್ರು ಪರವಾಗಿಲ್ಲ, ಓಕೆ ಅಂತ ಅನ್ನೋರಿಗೆ ಡೀಪ್ ಫ್ರೈ ಕೂಡ ಮಾಡಿಟ್ಕೋಬಹುದು. ಡೀಪ್ ಫ್ರೈ ಮಾಡುವಾಗ ಒಂಥರ ಚ್ಯೂಯಿ ತರ ಇರುತ್ತೆ ಅದು, ಅದ್ರದ್ದು ಸ್ವಲ್ಪ ಟೇಸ್ಟ್ ಬೇರೆ.

0: ತರ ಇರುತ್ತೆ. ತುಂಬಾ ಹೆಲ್ತ್ ಕಾನ್ಶಿಯಸ್ ಇರೋರು ಬೇಡ ಅಂತಂದ್ರೆ ಈ ತರ ಸುಮ್ನೆ ಹಂಗೆ ಬೇಸ್ ಕೂಡ ಇಟ್ಕೋಬಹುದು. ಅದಕ್ಕೆ ಬೇಕಷ್ಟು ಸಾಕಷ್ಟು ಉಪ್ಪು ಹಾಕಿ, ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮುಚ್ಚಿಟ್ರೆ ಒಂದ್ 7-8 ನಿಮಿಷದೊಳಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಈ ತರ ಬೇಯಿಸಿ ಸಪರೇಟ್ ಆಗಿ ಇಟ್ಕೋಬೇಕು ಹಲಸಿನಕಾಯಿನ. ಇನ್ನು ಮಸಾಲೆಗೆ ಒಂದ್ 4 ಸ್ಪೂನ್ ಎಣ್ಣೆ ಹಾಕೋಬೇಕು, ಆಮೇಲೆ 2-3 ಈರುಳ್ಳಿ ಮತ್ತೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಹಸಿ ವಾಸನೆ ಹೋದಾದ್ಮೇಲೆ ಒಂದ್ 3-4 ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡು ಅದನ್ನ ಹಾಕ್ಬೇಕು. ಅದನ್ನ ಹಾಕಾದ್ಮೇಲೆ ಅಚ್ಚಕಾರದ ಪುಡಿ, ಉಪ್ಪು, ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕಿ ಅದನ್ನ ಎಣ್ಣೆ ಸಪರೇಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಮಸಾಲೆನ ಹುರ್ಕೋಬೇಕು, ಎಣ್ಣೆ ಸಪರೇಟ್ ಆಗಿ ಬರುತ್ತೆ. ಅದು ಒಂದ್ 3-4 ನಿಮಿಷ ಆಗುತ್ತೆ. ಅದು ಎಣ್ಣೆ ಸಪರೇಟ್ ಆಗ್ತಾ ಇದ್ದಾಗ ಅದ್ರ ಅರ್ಥ ಆಗಿದೆ, ಮಸಾಲೆ ಬೆಂದಿದೆ ಅಂತ ಅರ್ಥ. ಇನ್ನು ಹೆಚ್ಚಿಟ್ಕೊಂಡಿರೋ ಬೇಯಿಸಿಟ್ಕೊಂಡಿರೋ ಹಲಸಿನಕಾಯಿನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಡೆಯದಾಗಿ ಒಂದ್ 1/2 ಟೀಸ್ಪೂನ್ ಗರಂ ಮಸಾಲ ಪುಡಿ ಮತ್ತೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದೆಲ್ಲ ಹೊಂದ್ಕೊಳ್ಳಿ ಅಂತ ಇನ್ನೊಂದ್ 2 ನಿಮಿಷ ಮುಚ್ಚಿಟ್ಟು ಸಣ್ಣ ಊರಿನಲ್ಲಿ ಬೇಯಿಸಿದ್ರೆ ಹಲಸಿನಕಾಯಿ ಪಲ್ಯ ರೆಡಿ.
1: ಯಾವ ಜೊತೆ ಕಾಂಬಿನೇಷನ್ ಆಗುತ್ತೆ?
0: ಚಪಾತಿ ಜೊತೆ, ಪೂರಿ ಜೊತೆ, ರೊಟ್ಟಿ ಜೊತೆ, ಎಲ್ಲಾದ್ರ ಜೊತೆನೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ.
1: ಓಕೆ, ಅಂದ್ರೆ ಇದು ಗ್ರೇವಿನಾ ಅಥವಾ ಸ್ವಲ್ಪ ಡ್ರೈ?
0: ಗ್ರೇವಿ ಅಲ್ಲ, ಡ್ರೈ ತರನೇ ಇರುತ್ತೆ. ಡ್ರೈ ತರನೇ ಇರುತ್ತೆ, ಸ್ವಲ್ಪ ಸೆಮಿ ಲಿಕ್ವಿಡ್ ತರನು ಬೇಕಾದ್ರೆ ನೀರು ಹಾಕಿ ಮಾಡ್ಕೊಳ್ಳಬಹುದು.
1: ಹೌದಾ, ತುಂಬಾ ಚೆನ್ನಾಗಿ ಒಂದು ರುಚಿಕರವಾದ ರೆಸಿಪಿ. ನನ್ ಬಾಯಲ್ಲೇ ನೀರು ಇರ್ತು. ಖಂಡಿತ ನಾನು ಟ್ರೈ ಮಾಡ್ತೀನಿ. ನಮ್ಮ ಮನೆಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಹಲಸಿನಕಾಯಿ ತಂದು ಖಂಡಿತ ಟ್ರೈ ಮಾಡ್ತೀನಿ. ಧನ್ಯವಾದಗಳು. ನಮ್ಮ FM ರೇನ್ಬೋದ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಮ್ಗೆ ಒಂದು ರುಚಿಕರವಾದ ರೆಸಿಪಿನ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್.

ಕೇಳಿದ್ರಲ್ಲ ಕೇಳುಗರೆ, ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಸಿ ವಿ ರಾಮನ್ ನಗರದಿಂದ ಲಕ್ಷ್ಮಿ ಅವರು ಕರೆ ಮಾಡಿ ಒಂದು ರುಚಿಕರವಾದ ರೆಸಿಪಿಯನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸಂದೇಶ ಕಳಿಸಿ ರುಚಿ ಹೇಗಿತ್ತು ಅಂತ.

ಸಮಯಾಗಿದೆ 1:09:32 ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. 1:10 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಪೊಲೀಸರು ಹೆಚ್ಚು ಜನಸ್ನೇಹಿ ಸಂವೇದನಾಶೀಲರಾಗಿರಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ವಾರ್ತೆಗಳ ವಿವರ: ಗ್ಯಾಂಗ್ಟಾಕ್ನ ಪಾಲ್ಜೋರ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಿಕ್ಕಿಂ ಪೊಲೀಸ್ ಪಡೆಗೆ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ಪ್ರಶಸ್ತಿಯನ್ನು ಪಡೆದ ದೇಶದ 15ನೇ ರಾಜ್ಯ ಮತ್ತು ಈಶಾನ್ಯ ಭಾರತದ 3ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಸಿಕ್ಕಿಂ ಪಾತ್ರವಾಗಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಯವರು, ಪೊಲೀಸ್ ಪಡೆ ಹೆಚ್ಚು ನಾಗರಿಕ ಕೇಂದ್ರಿತವಾಗಿರಬೇಕು, ಜನರೊಂದಿಗೆ ವಿಶೇಷವಾಗಿ ಮಹಿಳೆಯರು, ಬಡವರು ಮತ್ತು ಮಕ್ಕಳೊಂದಿಗೆ ವ್ಯವಹರಿಸುವಾಗ ಪೊಲೀಸರು ಹೆಚ್ಚು ಸಂವೇದನಾಶೀಲರಾಗಿರಬೇಕು ಎಂದು ಸಲಹೆ ನೀಡಿದರು. ಸೈಬರ್ ಅಪರಾಧ, ಆನ್ಲೈನ್ ವಂಚನೆ ಇತ್ಯಾದಿ ಅಪರಾಧಗಳನ್ನು ಎದುರಿಸಲು ಪೊಲೀಸರು ಸಿದ್ದವಾಗಿರಬೇಕು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮತ್ತು ಅಪರಾಧಗಳನ್ನು ತಗ್ಗಿಸುವಲ್ಲಿ ಸಿಕ್ಕಿಂ ಪೊಲೀಸರ ಪಾತ್ರ ಶ್ಲಾಘನೀಯ ಎಂದು ಹೇಳಿದ್ದಾರೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಹಾಗೂ ಈ ರೀತಿಯ ಎಲ್ಲ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ಭದ್ರತಾ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಚಿವರು, ಭಾರತ ಪಾಕಿಸ್ತಾನ ಗಡಿಯಲ್ಲಿರುವ ರಾಜಸ್ಥಾನದ ಗಡಿ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಭದ್ರತಾ ಸಂಬಂಧಿತ ಸಮಸ್ಯೆಗಳನ್ನು ಪರಿಶೀಲಿಸಿದರು. ಎಲ್ಲಾ ಬ್ಯಾಂಕ್ಗಳು ಗಡಿ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ವಹಿವಾಟಿನ ಕಾನೂನು ಮತ್ತು ಆರ್ಥಿಕ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು, ದೊಡ್ಡ ವ್ಯಾಪಾರ ಸಂಸ್ಥೆಗಳನ್ನು ಹಾಗೂ ಅವುಗಳ ಹಣಕಾಸಿನ ಮೂಲಗಳನ್ನು ಪರಿಶೀಲಿಸಲು, ನಕಲಿ ಕಂಪನಿಗಳು ಮತ್ತು ಅವರ ಖಾತೆಗಳನ್ನು ಪತ್ತೆಹಚ್ಚಲು, ನಕಲಿ ಆಧಾರ್ ಕಾರ್ಡ್ಗಳನ್ನು ಗುರುತಿಸಲು ಮತ್ತು ಗಡಿಯಾಚೆಗಿನ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಿಸಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ಗೆ 3 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಭಾಗವಾಗಿ ಅವರು ನಾಳೆ ಗಡಿ ಜಿಲ್ಲೆ ಕಚ್ಗೆ ವಿಶೇಷ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಸಚಿವರು ಅಂತಾರಾಷ್ಟೀಯ ಗಡಿಯಲ್ಲಿರುವ ಅತ್ಯಂತ ಸೂಕ್ಷ್ಮ ಮತ್ತು ಕಾರ್ಯತಂತ್ರದ ಮಹತ್ವದ ಹರಾಮಿ ನಾಲಾ ಪ್ರದೇಶವನ್ನು ಪರಿಶೀಲಿಸಲಿದ್ದಾರೆ. ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಸ್ಥಾಪಿಸಿರುವ ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲಿಸಲು ಅವರು ಭೌಗೋಳಿಕವಾಗಿ ಸವಾಲಿನ ಮತ್ತು ಜೌಗು ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಪ್ರಸ್ತುತ ಗಡಿ ಪರಿಸ್ಥಿತಿ, ಭದ್ರತಾ ಸನ್ನದ್ದತೆ, ಸುಧಾರಿತ ತಂತ್ರಜ್ಞಾನದ ಬಳಕೆ ಮತ್ತು ಭದ್ರತಾ ಸಿಬ್ಬಂದಿಯ ಕಾರ್ಯಾಚರಣೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ಸಚಿವ ಅಮಿತ್ ಶಾ ಅವರು ಬಿಎಸ್ಎಫ್ ಮತ್ತು ರಕ್ಷಣಾ ಸಂಸ್ಥೆಗಳ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಭಾರತ ಮತ್ತು ಚೀನಾ ಗಡಿ ಪ್ರದೇಶಗಳಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿವೆ. ಬೀಜಿಂಗ್ನಲ್ಲಿ ನಡೆದ ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯಕ್ಕಾಗಿ ಕಾರ್ಯವಿಧಾನದ 35ನೇ ಸಭೆಯಲ್ಲಿ ಉಭಯ ದೇಶಗಳು ಪರಿಸ್ಥಿತಿಯನ್ನು ಪರಿಶೀಲಿಸಿದವು. ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಿತ್ ಘೋಷ್ ವಹಿಸಿದ್ದರು. ಚೀನಾದ ನಿಯೋಗದ ನೇತೃತ್ವವನ್ನು ಚೀನಾ ವಿದೇಶಾಂಗ ಸಚಿವಾಲಯದ ಗಡಿ ಮತ್ತು ಸಾಗರ ವ್ಯವಹಾರಗಳ ಇಲಾಖೆಯ ಮಹಾನಿರ್ದೇಶಕ ಹೌ ಯಾಂಕಿ ವಹಿಸಿದ್ದರು. ಸಭೆಯಲ್ಲಿ ಗಡಿ ನಿರ್ಣಯ, ಗಡಿ ನಿರ್ವಹಣೆ ಮತ್ತು ಗಡಿಯಾಚೆಗಿನ ಸಹಕಾರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಚರ್ಚಿಸಿದರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026 ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಯುಜಿ ಪರೀಕ್ಷೆಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳು ಮತ್ತು ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಪರೀಕ್ಷೆಗಳು ಈ ತಿಂಗಳ 31 ಮತ್ತು ಮುಂದಿನ ತಿಂಗಳ 6 ಮತ್ತು 7 ರಂದು ನಡೆಸಲಾಗುವುದು.

0: ಎಂದು ಇಂದು ನಿಗದಿಯಾಗಿದ್ದ ಪರೀಕ್ಷೆಯನ್ನು ಬಕ್ರೀದ್ ಹಬ್ಬದ ಕಾರಣ ಮರು ನಿಗದಿಪಡಿಸಲಾಗಿದೆ. ಭಾನುವಾರ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಲಾಗಿದೆ. ಅವುಗಳನ್ನು ಎನ್ಟಿಎ ಅಧಿಕೃತ ಜಾಲತಾಣದಿಂದ ಡೌನ್ಲೋಡ್ ಮಾಡಬಹುದು. ಮುಂದಿನ ತಿಂಗಳ 6 ಮತ್ತು 7ರಂದು ಪರೀಕ್ಷೆ ನಡೆಯಲಿರುವ ಉಳಿದ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026ರ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. 2 ದಿನಗಳ ಕಾರ್ಯಕ್ರಮದಲ್ಲಿ ವಿಷಯ ಆಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಹಾಗೂ ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ ಸಂಬಂಧಪಟ್ಟ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷಾ ಮೌಲ್ಯಮಾಪನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಬೆಳಕಿಗೆ ಬಂದ ನಂತರ ಮರು ಮೌಲ್ಯಮಾಪನ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸಿಬಿಎಸ್ಇ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಆನ್ಸ್ಕ್ರೀನ್ ಮಾರ್ಕಿಂಗ್ ಒಂದು ಪ್ರಗತಿಪರ ಸಾಧನವಾಗಿದ್ದು ಭಾರತದ ಅನೇಕ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಹಾಗೂ ಪ್ರಪಂಚಾದ್ಯಂತ ಹಲವಾರು ಸಂಸ್ಥೆಗಳು ಈ ವ್ಯವಸ್ಥೆಯತ್ತ ಸಾಗುತ್ತಿವೆ. ದೇಶದಲ್ಲಿ ಸಿಬಿಎಸ್ಇ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವುದು ಇದೇ ಮೊದಲು. ಸುಮಾರು 40 ಕೋಟಿ ಸ್ಕ್ಯಾನ್ ಮಾಡಿದ ಪುಟಗಳನ್ನು ಸಿಬಿಎಸ್ಇ ಮೊದಲ ಬಾರಿಗೆ ಒಎಸ್ಎಂ ಪ್ರಕ್ರಿಯೆಯ ಮೂಲಕ ಮೌಲ್ಯಮಾಪನ ಮಾಡಿದೆ ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮಾಹಿತಿ ನೀಡಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಟ್ಟಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈದ್ ಉಲ್ ಅದಾ ಹಬ್ಬದ ಸಂದರ್ಭದಲ್ಲಿ ಜನರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟಪತಿಗಳು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜನ್ಮ ವಾರ್ಷಿಕೋತ್ಸವ. ಈ ಹಿನ್ನೆಲೆಯಲ್ಲಿ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ವೀರ ಸಾವರ್ಕರ್ ಅವರ ಧೈರ್ಯ ಮತ್ತು ದೇಶಭಕ್ತಿ ಯಾವಾಗಲೂ ಜನರಿಗೆ ಸ್ಫೂರ್ತಿ ನೀಡುತ್ತದೆ. ವೀರ ಸಾವರ್ಕರ್ ಅವರ ಬುದ್ಧಿಶಕ್ತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಅವರ ಶ್ರಮ ಗಮನಾರ್ಹವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ನಿರ್ಭೀತ ಯೋಧ ವೀರ ಸಾವರ್ಕರ್ ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಸೇವೆಗೆ ಮುಡಿಪಾಗಿಟ್ಟರು. ಅವರ ಜೀವನ ಮತ್ತು ಬರಹಗಳಿಂದ ರಾಷ್ಟ್ರ ಮತ್ತು ಸಿದ್ಧಾಂತದ ಮೇಲಿನ ಅಚಲ ಭಕ್ತಿಯ ನಿಜವಾದ ಅರ್ಥವನ್ನು ನಾವು ಕಲಿಯಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವೀರ ಸಾವರ್ಕರ್ ಅವರು ಅಸ್ಪೃಶ್ಯತೆಯಂತಹ ಸಾಮಾಜಿಕ ಅನಿಷ್ಟಗಳನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ದೇಶದ ಜನರನ್ನು ಒಗ್ಗೂಡಿಸಿದರು. ಅವರ ಜೀವನವು ಮುಂದಿನ ಪೀಳಿಗೆಗೆ ಸದಾ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದರು. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಗಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಮತ್ತು ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದರು. ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು

ಸಾವಿರ ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸರು ಹೆಚ್ಚು ಜನಸ್ನೇಹಿ ಸಂವೇದನಾಶೀಲರಾಗಿರಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಸಮಯ ಆಗಿದೆ 1:20 ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ತಿಳಿದವರು ಗೆಲುವುಗಳನ್ನಷ್ಟೇ ಲೆಕ್ಕ ಹಾಕುವುದಿಲ್ಲ, ಎಷ್ಟು ಹೋರಾಟ ನಡೆಯಿತು ಎಂದು ಗಣಿಸುತ್ತಾರೆ. ಗೌರವಿಸಬೇಕಾದದ್ದು ಗೆಲವನ್ನಲ್ಲ, ಹೋರಾಟದಲ್ಲಿ ತೋರಿಸುವ ಪೌರುಷವನ್ನು. ಬದುಕು ಎಂಬುದು ಇರುವಷ್ಟು ದಿನವೂ ಮಾಡುವ ಗರಡಿಯ ಸಾಮು. ಅಂದರೆ ನಾವು ನಮ್ಮ ಬದುಕನ್ನು ಯಾವ ದೃಷ್ಟಿಕೋನದಿಂದ ಪವಿತ್ರ ಭಾವಿಸಬೇಕು ಅನ್ನುವುದರ ಸ್ವರೂಪ ಇಲ್ಲಿ ಚಿಂತಿತವಾಗಿದೆ. ಸೋಲು ಗೆಲುವು ಅನ್ನೋದು ಕೂಡ ಒಂದು ರೀತಿಯಲ್ಲಿ ನಿರ್ದಿಷ್ಟವಾದದ್ದಲ್ಲ. ಯಾವುದು ಸೋಲು, ಯಾವುದು ಗೆಲುವು? ಏಕೆಂದರೆ ಸೋಲು ಗೆಲುವುಗಳು ಅನ್ನೋದು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿದ್ರ ಮೇಲೆ ಅವಲಂಬಿಸುತ್ತೆಯೇ ಹೊರತು ಇವು ಅಬ್ಸಲ್ಯೂಟ್ ಆದಂತಹ ಮೌಲ್ಯಗಳಲ್ಲ. ಹೀಗಾಗಿ ತತ್ಕಾಲಕ್ಕೆ ಯಾವುದೋ ಗೆಲುವು ಅಂತನ್ನಿಸಬಹುದು, ಮತ್ತಾವುದೋ ಸೋಲು ಅಂತನ್ನಿಸಬಹುದು. ಈ ಸೋಲು ಗೆಲುವುಗಳನ್ನ ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ ಪ್ರಾಯಶಃ ನಾವು ಜೀವನದಲ್ಲಿ ಗೊಂದಲವನ್ನು ಎದುರಿಸಬೇಕಾಗತ್ತೆ ಹೊರತು ನಿಜವಾದ ಬದುಕು ಎಂತಹದು ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬದುಕು ಅಂದರೆ ಯಾವ ರೀತಿ ಇವನು ಹೋರಾಡದ ಅನ್ನೋದು. ಹೋರಾಟದ ಕಾಲದಲ್ಲಿ ವ್ಯಕ್ತಿಯ ಈ ಹೋರಾಟದ ಸ್ವರೂಪ ಎಂತಹದು, ಅವನ ಮನೋಭಾವ ಎಂತಹದು ಅಂತ ಆಲೋಚನೆ ಮಾಡಬೇಕಾದ್ದು. ಆದ್ದರಿಂದ ಒಬ್ಬ ವ್ಯಕ್ತಿಯನ್ನು ನಾವು ಗೌರವಿಸಬೇಕಾದದ್ದು ಅವನು ಎಷ್ಟು ಗೆಲುವನ್ನು ಪಡೆದ ಅನ್ನೋದ ಮೇಲೆ ಅಲ್ಲ, ಅವನು ಎಷ್ಟು ಪೌರುಷವನ್ನು ತೋರಿಸ್ದ, ಎಷ್ಟು ಪ್ರಾಮಾಣಿಕತೆಯಿಂದ ಪ್ರಯತ್ನಗಳನ್ನು

ಪಟ್ಟ ಅನ್ನೋದು. ಬದುಕು ಅಂದ್ರೆ ಒಂದು ಗರಡಿಯ ಸಾಮು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದೆಯೇ ಒಂದು ಪದ್ಯದಲ್ಲಿ ಇವರು ಹೇಳಿದ ಹಾಗೆ, ಜಟ್ಟಿಯ ಸಾಮಿನ ಸಾರ್ಥಕ್ಯ ಇರೋದು ಗೆಲುವಿನಲ್ಲ, ದೇಹವನ್ನು ಗಟ್ಟಿ ಮಾಡ್ಕೊಳ್ಳೋದ್ರೊಳಗೆ. ಆದ್ರಿಂದ ದೇಹ ಗಟ್ಟಿಯಾಗ್ತಾ ಹೋಗೋದ್ರಿಂದ ಪ್ರತಿನಿತ್ಯವೂ ಈ ಸಾಮು ನಡೀತಾನೆ ಇರಬೇಕು.

ಗರಡಿಸಾಮಿಂದೆ ನೀನೆದುರಾಳ ಗೆಲದೊಡೇಂ, ಬರದಿಹುದೆ ನಿನಗನಿತು ಕಾಯಾಂಗ ಪಟುತೆ. ಗರಡಿಸಾಮಿಂದೆ ನೀನೆದುರಾಳ ಗೆಲದೊಡೇಂ, ಬರದಿಹುದೆ ನಿನಗನಿತು ಕಾಯಾಂಗ ಪಟುತೆ. ವರಸದ್ಯಕ್ಕಿಲ್ಲದೊಡೆ ಬರಿದಾಗುವುದೆ ಪೂಜೆ ಪರಿಶುದ್ಧ ಮನವೆವರ ಮಂಕುತಿಮ್ಮ. ವರಸದ್ಯಕ್ಕಿಲ್ಲದೊಡೆ ಬರಿದಾಗುವುದೆ ಪೂಜೆ ಪರಿಶುದ್ಧ ಮನವೆವರ ಮಂಕುತಿಮ್ಮ.

0: ಗರಡನೆಯ ಸಾಧನೆಯಿಂದ ಎದುರಾಳಿಯನ್ನು ಗೆಲ್ಲಲಾಗದಿದ್ರೆ ತಾನೇ ಏನಂತೆ? ಅದರಿಂದ ದೇಹ ಗಟ್ಟಿಯಾಗುವುದಲ್ಲ. ಪೂಜೆಯಿಂದ ಸದ್ಯ ಫಲ ದೊರಕದಿದ್ರೆ ತಾನೇ ಅದು ವ್ಯರ್ಥವಾದೀತೆ? ಪೂಜೆಯ ನಿಜವಾದ ಫಲ ಶುದ್ಧ ಮನಸ್ಸು. ಈಗ ಮತ್ತೆ ಬದುಕನ್ನು ಒಂದು ಮಲ್ಲ ಯುದ್ಧಕ್ಕೆ ಕವಿ ಹೋಲಿಸ್ತಾ ಇದ್ದಾರೆ. ಗೆಲುವನ್ನು ನಾವು ಸಾಧನೆ ಮಾಡೋಕ್ಕಾಗದೇ ಇದ್ದರೂ ಮಾಡುವ ಸಾಧನೆಯೇ ಅದರ ನಿಜವಾದ ಸಾರ್ಥಕ್ಯ ಅಂತ ಹೇಳೋ ಮಾತು ಹಿಂದೆ ಅನೇಕ ಪದ್ಯಗಳಲ್ಲಿ ಬಂದಿದೆ. ಆದರೆ ಇಲ್ಲಿ ಮತ್ತೆ ಎದುರಾಳಿಯನ್ನು ಗೆಲ್ಲಲಾದಿದ್ರೆ ಏನಂತೆ ಅಂತ ಕೇಳ್ತಾ ಇದ್ದಾರೆ. ಎದುರಾಳಿ ಅಂದರೆ ಯಾರು? ಅದನ್ನು ವಿಧಿ ಅಂತ ಭಾವಿಸ್ಬೇಕೆ? ಗೊತ್ತಿಲ್ಲ. ಅಂದರೆ ಎದುರಾಳಿ ಅವನೊಬ್ಬ ಇದ್ದಾನೆ, ಅವನನ್ನು ನಾನು ಗೆದ್ದುಬಿಡಬೇಕು ಅನ್ನೋ ರೋಷದಿಂದ ನಾವು ಬದುಕನ್ನು ಬದುಕಬೇಕು. ಆದರೆ ಬದುಕುವುದರ ಮೂಲಕವೇ ನನ್ನ ಜೀವನದ ಸಾರ್ಥಕ್ಯವನ್ನು ಕಂಡುಕೊಳ್ಬೇಕು ಅನ್ನೋ ಮನೋಭಾವದಿಂದ ಈ ಜೀವನವನ್ನು ಸಾಧಿಸಬೇಕೆ? ಈ ಗರಡಿಯ ಸಾಧನೆ ಮತ್ತು ಮಲ್ಲರ ಯುದ್ಧ ಇವುಗಳ ಬದಲು ಇಲ್ಲಿ ಇನ್ನೊಂದು ಹೋಲಿಕೆಯನ್ನು ಬದುಕಿಗೆ ಕೊಡ್ತಾ ಇದ್ದಾರೆ. ಬದುಕು ಅಂದರೆ ಒಂದು ರೀತಿಯ ಪೂಜೆ. ಪೂಜೆ ಮಾಡ್ತಾ ಇದ್ರೆ ಅದರಿಂದ ಫಲ ದೊರಕುತ್ತೆ ಅನ್ನೋ ರೀತಿಯಲ್ಲಿ ಪೂಜೆ ಮಾಡಬಾರ್ದು. ಪೂಜೆಯಲ್ಲಿಯೇ ಒಂದು ರೀತಿಯ ಸಾರ್ಥಕ್ಯ ಇದೆ. ಅಯ್ಯ, ನೀ ಕೇಳಿದಡೆ ಕೇಳು, ಕೇಳದಿರದಡೆ ಮಾಡು, ನಾ ನಿನ್ನ ಸ್ತುತಿಸಲಾರದೆ ಸೈರಿಸಲಾರನೆಯ ಅಂತ ಮಹಾದೇವಕ್ಕನ ಒಂದು ಮಾತಿದೆ. ಶಿವನನ್ನು ಕುರಿತು, ಚನ್ನಮಲ್ಲಿಕಾರ್ಜುನನ ಕುರಿತು ಅವಳು ಹೇಳ್ತಾ ಇರೋ ಮಾತು, ನಾನು ನಿನ್ನನ್ನು ಸ್ತುತಿಸ್ತಾ ಇದ್ದೀನಿ ಇಲ್ಲ ಅನ್ನೋದು ನೀನು ಕೇಳ್ತಾ ಇದೆಯೋ ಬಿಡ್ತಾ ಇದೆಯೋ ಅದು ಮುಖ್ಯ ಅಲ್ಲ. ಸ್ತುತಿಸುವುದು ನನಗೆ ಮುಖ್ಯ, ಅದು ನನ್ನ ಅನಿವಾರ್ಯ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮವೇ ನನಗೆ ಅಂತ ಶಿವರುದ್ರಪ್ಪನವರು ಹೇಳೋ ಹಾಗೆ ಈ ಬದುಕು ಅನ್ನೋದು ಬದುಕಿನಲ್ಲಿ ಸಾರ್ಥಕ್ಯವನ್ನು ಪಡೆಯಬೇಕೇ ಹೊರತು ಅದರ ಸೋಲು ಗೆಲುವುಗಳನ್ನು ಆಧರಿಸಿ ಅಲ್ಲ. ಹೀಗಾಗಿ ಪೂಜೆಯ ನಿಜವಾದ ಫಲ ಶುದ್ಧವಾದ ಮನಸ್ಸೇ ಹೊರತು ಬೇರೆ ಏನನ್ನು ಪಡೀತಕ್ಕಂತಹದ್ದಲ್ಲ, ಲಾಭದ ಉದ್ದೇಶದಿಂದ ಕೂಡಿರತಕ್ಕಂತಹದ್ದಲ್ಲ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜು ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 1:32, 101.3 ಮೆಗಾಹರ್ಟ್ಸ್ ಗಳಲ್ಲಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ, ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯೋರ್ಸ್. ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಊಟದ ಸಮಯದಲ್ಲಿ ಸುಮಧುರವಾದ ಗೀತೆಗಳು ಕಿವಿ ಮೇಲೆ ಬೀಳ್ತಾ ಇದ್ರೆ ಎರಡು ತುತ್ತು ಚೆನ್ನಾಗಿನೇ ತಿನ್ಬೋದು. ಮನೆಯಲ್ಲಿ ಮಕ್ಕಳಿಗೆ ಊಟ ಮಾಡಿಸೋ ಅಮ್ಮಂದ್ರು ಕೂಡ ಮಕ್ಕಳಿಗೆ ಹಾಡುಗಳನ್ನ ಕೇಳಿಸ್ಕೊತಾ ಯಾವುದೇ ಟೆನ್ಷನ್ ಇಲ್ಲದೆ ಊಟ ಮಕ್ಕಳು ಮಾಡಿದ್ರು ಕೂಡ ಹಾಡುಗಳ ಮೇಲೆ ಗಮನ ಕೊಟ್ಕೊಂಡು ಕೂಡ ಮಕ್ಕಳಿಗೆ ಊಟ ಮಾಡಿಸ್ಬೋದು. ಅಂತಹ ಗೀತೆಗಳು ಇವತ್ತು ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ, ಮೂಡಿ ಬರ್ತಾ ಇದೆ. ಮುಂಜಾನೆಯ ಮಂಜು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ, ಹಾಗೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ಮಾಧುರಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಸುಜಾತ ಅವರ ಗಾಯನದಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜ ಅವರ ಸಂಗೀತವಿರುವ ಗೀತೆ ನಿಮಗಾಗಿ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಸಮಯ ಆಗಿದೆ 1:49. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸುಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಮುಂದೆ ಮೂಡಿ ಬರ್ತಾ ಇದೆ ಅಪೂರ್ವ ಜೋಡಿ ಚಿತ್ರದಿಂದ ಮನು ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯವಿರುವ ಗೀತೆ, ಜೊತೆಯಾಗಿ ಇನ್ನೊಂದು ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ಮೂಡಿ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಬಾನಲ್ಲೇ ಮಧು

ಸಮಯ ಆಗಿದೆ 1:59:36. ಈ ಒಂದು ಕೊನೆಯ ಗೀತೆಯೊಂದಿಗೆ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ. 2 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಧ್ಯಾಹ್ನ 2:30 ರಾಜಭವನಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 3:00 ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ಸಂಪುಟದ ಸಹೋದ್ಯೋಗಿಗಳಿಗೆ ಉಪಾಹಾರಕೂಟ ಏರ್ಪಡಿಸಿದ್ದರು. ಈ ಉಪಾಹಾರಕೂಟದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ಭಾಗಿಯಾಗಿದ್ದರು. ಈ ಉಪಾಹಾರಕೂಟದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದು ಡಿಕೆ ಶಿವಕುಮಾರ್ ಅವರನ್ನು ನೂತನ ಮುಖ್ಯಮಂತ್ರಿ ಮಾಡಲಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬೆಂಗಳೂರಿನಲ್ಲಿ ಇಲ್ಲ ಎನ್ನಲಾಗಿದೆ. ರಾಜ್ಯಪಾಲರು ಪ್ರಸ್ತುತ ಬೆಂಗಳೂರಿನಿಂದ ಹೊರಗಿದ್ದರೂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ರಾಜ್ಯಪಾಲರ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮೂಲಗಳು ತಿಳಿಸಿವೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಾಹ್ನ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದಾರೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಆರ್ವಿ ದೇಶಪಾಂಡೆ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ವರಿಷ್ಠರು ಈಗಾಗಲೇ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದ ನಂತರ ಮೋಸ್ಟ್ಲಿ CM ಡೆಪ್ಯೂಟಿ ಎಲ್ಲಿ ಹೋಗುತ್ತೆ, ಆದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ. ಪಕ್ಷ ಅವ್ರು ನಿರ್ಣಯ ಮಾಡಿದೆ, ಹೈಸ್ಟ್ ಲೆವೆಲ್ ನಿರ್ಣಯ ಮಾಡಿದಾಗ.
0: ಇಂದು ನಡೆದ ಉಪಾಹಾರಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಸ್ಪರ ಅಪ್ಪಿಕೊಂಡಿರುವ ಹಾಗೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯವರಿಂದ ಆಶೀರ್ವಾದ ತೆಗೆದುಕೊಳ್ಳುವ ಫೋಟೋಗಳನ್ನು ಕರ್ನಾಟಕ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ಅಂದು ಇಂದು ಎಂದೆಂದು ಒಗ್ಗಟ್ಟೆ ನಮ್ಮ ಶಕ್ತಿ, ಸಾರ್ವಜನಿಕರ ಸೇವೆಯೇ ನಮ್ಮ ಗುರಿ ಎಂದು ಟ್ವೀಟ್ ಮಾಡಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಪರ ಘೋಷಣೆ ಕೂಗುತ್ತಾ ಸಿಹಿ ಹಂಚುತ್ತಾ ಸಂಭ್ರಮಿಸುತ್ತಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜನಸಂದಣಿ ನಿರ್ವಹಿಸಲು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ವರಿಷ್ಠರು ನಡೆಸಿಕೊಂಡ ರೀತಿ ಸರಿಯಾದುದಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಸಕಾರಾತ್ಮಕ ಚಿಂತನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ ಎಂದು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಬಳಿಕ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದು ಈಗ ರಾಜ್ಯದ ಮುಂದಿರುವ ದೊಡ್ಡ ಪ್ರಶ್ನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಹೊಸಪೇಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಉಂಟಾಗಿರುವ ಆರ್ಥಿಕ ಕುಸಿತವನ್ನು ಯಾವ ಮುಖ್ಯಮಂತ್ರಿಗಳಿಂದಲೂ ಸುಧಾರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆ ಬಂದಿರುವುದರಿಂದ ಕೃಷಿ ಚಟುವಟಿಕೆಗಳು ನಡೆಯುತ್ತಿದ್ದು ವಿವಿಧ ಜಿಲ್ಲೆಗಳಲ್ಲಿ ರಸಗೊಬ್ಬರದ ಕೃತಕ ಅಭಾವ ಉಂಟಾಗಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯುನ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ.

0: going to make MOU with the first university in the country. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆಯೂ MOU ಮಾಡಿಕೊಂಡಿಲ್ಲ. 25,000 ವಿದ್ಯಾರ್ಥಿಗಳಿಗೆ AI ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಇಡೀ ವಿಶ್ವವಿದ್ಯಾಲಯದ 400,000 ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳೇ ಹೊರಗೆ ಬರ್ತಾರೆ, ಅವರನ್ನ ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
1: ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲಿಯೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆ ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಭಾಗವಹಿಸಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ರಾಜ್ಯದೆಲ್ಲೆಡೆ ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ಈ ಪವಿತ್ರ ಹಬ್ಬವು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಹೋದರತ್ವ ನೆಲೆಗೊಳ್ಳಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಹಾಗೂ ನೆಲಮಂಗಲಗಳಲ್ಲಿ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬ ಆಚರಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಕ್ರೀದ್ ಹಬ್ಬವನ್ನು ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಆಚರಿಸಿದರು. ಜಿಲ್ಲೆಯ ನರಗುಂದ, ಗಜೇಂದ್ರಗಡ, ರೋಣ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಳಗುಂದ ಪಟ್ಟಣಗಳ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಜರುಗಿತು. ಕೋಲಾರದ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಗುರುಗಳು ಪ್ರವಚನ ನೀಡಿದರು. ಬೆಳಗಾವಿ ಕೋಟೆ ಆವರಣದ ಹಳೆಯ ಮಸೀದಿ, ನ್ಯಾಯಾಲಯ ಸಮೀಪದ ಈದ್ಗಾ ಮೈದಾನ ಸೇರಿದಂತೆ ನಗರದ ವಿವಿಧೆಡೆ ಮತ್ತು ಜಿಲ್ಲೆಯ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ದಾವಣಗೆರೆ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು. ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ 10 ಎಕರೆ ಜಾಗದಲ್ಲಿ 35 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯ ನಿರ್ಮಾಣವಾಗಲಿದೆ ಎಂದು ಹೊಸಕೋಟೆ ಶಾಸಕ ಶರತ್ ಕುಮಾರ್ ಬಚ್ಚೇಗೌಡ ತಿಳಿಸಿದ್ದಾರೆ. ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶ್ರಮಿಕ ವರ್ಗದವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಈ ವಸತಿ ಶಾಲೆ ಸಹಕಾರಿಯಾಗಲಿದೆ ಎಂದರು. ಕಟ್ಟಡ ಕಾಮಗಾರಿಯ ಮುಂದಿನ 15 ತಿಂಗಳ ಒಳಗೆ ಪೂರ್ಣಗೊಂಡು ಶ್ರಮಿಕರ ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡಲು ನೆರವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮಡಿ ಹೆಣ್ಣಾಗಿದ್ದಲ್ಲಿ ತಾವರಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರು ಇಡಲು ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವ ಈಶ್ವರ ಖಂಡ್ರೆ ಸೂಚಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು. ಕುಲಪತಿ ಡಾ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಸಮಯಾಗಿದೆ 2:45. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ಆಕಾಶ ಬುಟ್ಟಿ.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ದೂರವಾಣಿ ನೇರ ಸಂಪರ್ಕದಲ್ಲಿದ್ದಾರೆ ಅಂಬರಾಯ ಕೋಣೆ ಅವರು. ನಮಸ್ಕಾರ ಸರ್.
3: ನಮಸ್ಕಾರ ಸರ್.
2: ಆಕಾಶವಾಣಿ

0: ನನಗೆ 90 ವರ್ಷ, ಈ ಒಂದು ಸಂದರ್ಭದಲ್ಲಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
1: ನಾನು ಟೋಟಲ್ ನೋಡಿ ಸರ್, ಆಕಾಶವಾಣಿ 1985 ಇಲ್ಲಿ ಬರ್ತಾನೆ ಖಾಯಂ ಆಕಾಶವಾಣಿ ಕೇಳುಗ ಸರ್.
0: ಓ, ಖಾಯಂ ಶ್ರೋತೃ ತಾವು?
1: ನಾನು ಗುಲ್ಬರ್ಗ ಆಕಾಶವಾಣಿ ಖಾಯಂ ಕೇಳುಗ ಸರ್.
0: ತುಂಬಾ ಸಂತೋಷ,
1: ಆಕಾಶವಾಣಿ ಅನಂತ ಅಭಿನಂದನೆಗಳು ಸರ್.
0: ತುಂಬಾ ತುಂಬಾ ಧನ್ಯವಾದ ಸರ್. ನಿಮ್ಗೆ ನೆಚ್ಚಿನ ಕಾರ್ಯಕ್ರಮ ಯಾವ್ದು ಸರ್?
1: ಬೆಳಗ್ಗೆ ಒಂದನ ಸರ್ ಫಸ್ಟ್, ಆಮೇಲೆ ಚಿಂತನ ಸರ್, ಆಮೇಲೆ ಜನಪದ ಗೀತೆಗಳು ಸರ್, ಆಮೇಲೆ ಸುಗಮ ಸಂಗೀತ, ಆಮೇಲೆ ಚಿತ್ರಗೀತೆಗಳು, ಆಮೇಲೆ ಕನ್ನಡ ಹೊಸ ಚಿತ್ರಗೀತೆಗಳು ಸರ್,
0: ಲೇಟೆಸ್ಟ್,
1: ಆಮೇಲೆ ವಿಜ್ಞಾನ ಭಾರತಿ ಅಂತ ಹೇಳಿ ಅಕ್ಷರಕ್ಕೆ ಕಾಣಿ ಸರ್, ಹೈದರಾಬಾದ್ ಕಲ್ಯಾಣ ಕರ್ನಾಟಕ ವಿಶೇಷ ಕಲ್ಯಾಣ ವಾಣಿ ಸರ್, ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮವಾದ ಕಾರ್ಯಕ್ರಮ ಸರ್.
0: ತುಂಬಾ ಇಷ್ಟ ಆಗತ್ತಾ?
1: ಹಾ ಇಷ್ಟ ಸರ್, ಯಾಕಂದ್ರೆ ನಮ್ ಕಲ್ಯಾಣ ಕರ್ನಾಟಕ ವಿಶೇಷ ಏನಂಬುದು ಕಲ್ಯಾಣ ವಾಣಿ ಮುಖಾಂತರ ನಮ್ಗೆಲ್ಲ ಗುರುತಾಗ್ತದೆ ಕೇಳೋದ್ರಿಗೆ ಸರ್. ಆಮೇಲೆ ಆರೋಗ್ಯ ಸಂಚಿಕೆ, ಆಮೇಲೆ ನಮ್ಮ ಗಾನ ಪಲ್ಲವಿ ಸರ್, ಆಮೇಲೆ ಸಾಯಂಕಾಲ ಕೃಷಿರಂಗ ಸರ್, ರೈತರ ಬಗ್ಗೆ ಬಹಳ ಉಪಯೋಗವಾಗುತ್ತೆ ಕೃಷಿರಂಗ ಕಾರ್ಯಕ್ರಮ ಸರ್.
0: ನಿಜ, ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 70% ರೈತರೇ ಇದ್ದಾರೆ ನಮ್ಮ ದೇಶದಲ್ಲಿ. ಅವರ ಒಂದು ಏಳಿಗೆ ತುಂಬಾ ಮಹತ್ವ ನಮ್ಗೆ.
1: ಕೃಷಿ ಒತ್ತು ಕೊಡ್ಬೇಕು ಸರ್, ಕೃಷಿ ಒತ್ತು ಸರ್.
0: ಹೌದು ಹೌದು ಹೌದು, ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೃಷಿ ಕೊಡುಗೆ ತುಂಬಾ ಮಹತ್ವವಾದದ್ದು, ಏನಂತೀರಾ ತಾವು?
1: ಕೃಷಿ ಬಗ್ಗೆ ನಾವೆಲ್ಲ ಇನ್ನೂ ಹೆಚ್ಚಿನ ಆಸಕ್ತಿ ತೋರಿಸ್ಬೇಕು ಸರ್. ಈಗ ನಾವು ಎಲ್ಲ ದೊಡ್ಡ ದೊಡ್ಡ ಸಿಟಿಯಲ್ಲಿ ನಾವು 20,000 30,000 ದುಡಿಯಬಹುದು ಸರ್. ನಮ್ ಕೃಷಿ ನಾವು ಇದು ಮಾಡಿದ್ರೆ ಅಂದ್ರೆ ಸುಮಾರು ಅದ್ರಲ್ಲಿ ನಮಗೆ 5-10 ಲಕ್ಷ ಜನ ಹೊಲದ ದುಡಿಯಬಹುದು ಸರ್ ನಾವು.
0: ಏನಂದ್ರೆ ಬಿಸಿಲು ಮಳೆ ಗಾಳಿ ಚಳಿ ಎಲ್ಲ ತಡ್ಕೊಂಡು ನಾವು ಕೆಲಸ ಮಾಡಬೇಕು, ಶ್ರಮ ಜಾಸ್ತಿ ಪಡಬೇಕು ಕೃಷಿನಲ್ಲಿ.
1: ಅಂದ್ರೆ ಸರ್ ಸ್ವಂತ ಸರ್, ಇದು ಬೇರೆಯವರಿಗೆ ಮತ್ತವ್ರ ಗುಲಾಮ ಆಗಬೇಕಂತ ಸರ್.
0: ಸ್ವಾವಲಂಬಿ ಕೃಷಿ, ಹೌದು.
1: ಆಮೇಲೆ ನಮ್ಮ ಗೀತ ಚಂದ್ರಿಕಾ ಅಂತ ಬರ್ತಾರೆ ಸರ್, ಗೀತ ಚಂದ್ರಿಕಾ ಅಂತ ದೇಶದ. ಆಮೇಲೆ ನಮ್ಮ ಸ್ಥಳೀಯ ಸಮಾಚಾರ ಗೊತ್ತಿತ್ತು ಸರ್, ಸ್ಥಳೀಯ ಸಮಾಚಾರ ಅಂತ ದೇಶ ಫೋನ್ ಇನ್ ಕಾರ್ಯಕ್ರಮ ತಿಂಗಳ ಕೇಳೋದ ಕಾಯಂ ಸರ್ ಆಕಾಶವಾಣಿ. ನಮ್ಮ ಬಹುಮಂತೋಣಿ ಸರ್, 300-200 ರೂಪಾಯಿ ಇದಕ್ಕಿಂತ ಸುಮಾರು ವರ್ಷ ಹಿಂದೆ ಸರ್ ನಾನು ಆಕಾಶವಾಣಿ ಕಾಯಂ ಕೇಳೋದಾಗಿ ಬಹುಮಂತೋಣಿ ಸರ್.
0: ಸರ್, ಈಗ ಆಕಾಶವಾಣಿಯಿಂದ ನಿಮ್ಮ ಜೀವನದಲ್ಲಿ ಏನಾನ ಬದಲಾವಣೆ ಕಂಡಿದ್ದೀರಾ?
1: ಸರ್ 100% ಬದಲಾವಣೆ ಆಗಿದೆ ಸರ್.
0: ಯಾವ ತರ ಸರ್?
1: ಯಾಕಂದ್ರೆ ಸರ್ ಆಕಾಶವಾಣಿ ಅನ್ನೋ ಕುಗ್ರಾಮ್ ಸರ್, ಅಫಜಲ್ಪುರ್ ತಾಲೂಕು ಅರ್ಜುನಿಗೆ ಕುಗ್ರಾಮ್ ಸರ್. ಈ ಆಕಾಶವಾಣಿಗ ಯಾವನ ಅರ್ಜುನಿಗೆ ಒಂದ್ ಹುಡುಗನ ಮಾತಾಡ್ತಾನ ನೋಡಪ್ಪ ಆಕಾಶವಾಣಿ ಎಷ್ಟು ಚಂದ ಮಾತಾಡ್ತಾನ ಅಂತ ಏಷ್ಯನ್ ಹೇಳ್ತಾರೆ ಸರ್. ಕೆಲವೊಂದು ಪ್ರೋಗ್ರಾಮ್ ಬಂದಾಗ ಆಕಾಶವಾಣಿ ಬಗ್ಗೆ ತಿಳಿಸಿ ಹೇಳಿ ಕೇಳ್ಯಾರ ಸರ್. ಅದಕ್ಕೆ ನಮ್ಮ ಊರು ಕುಗ್ರಾಮ್ ಸರ್, ಊರ ಒಂದ್ ಬಸ್ ಕನ್ವರ್ಟ್ ಏನಿಲ್ಲ ಸರ್. ಅಂತ ಒಂದು ಕುಗ್ರಾಮದು ಹುಡುಗ ಏನಪ್ಪ ಆಕಾಶವಾಣಿ ಮುಖಾಂತರ ಎಲ್ಲರಿಗೆ ತಿಳಿಸಿ ಹೇಳ್ತಾನಪ್ಪ ಹುಡುಗ ನೋಡಮ್ಮ ಏಷ್ಯನ್ ನಾನು ಹುಡುಗಲ್ಲ, ನಾನು ಸುಮಾರು 40-45 ವರ್ಷ ಮನುಷ್ಯ ಇದ್ದೀನಿ, ಆಸಕ್ತಿ ಬೇಕು ನಿಮ್ಗೆ ಆಕಾಶವಾಣಿ ಕೇಳ್ಬೇಕು, ಆಸಕ್ತಿ ಬೇಕು ಸರ್ ಎಲ್ಲರಿಗೂ ಆಗಲ್ ಸರ್. ಏನಾದ್ರು ಸರ್ ನಾ ಬೇರೆ ಹೊರಗಡೆ ಬಂದ ಅಂದ್ರೆ ಸರ್ ನಾ ಆಕಾಶವಾಣಿ ಮೊದಲು ಫಸ್ಟ್ ಸ್ಟಾರ್ಟ್ ಮಾಡ್ತೇನೆ ಸರ್ ರೇಡಿಯೋ ಸರ್. ಸುಮಾರು 9 ಗಂಟೆ ತನಕ ಕಂಟಿನ್ಯೂ ಹಂಗೆ ಕೇಳ್ತಾ ಇರ್ತಾರೆ ಸರ್ ಆಕಾಶವಾಣಿ. ನಂಬಲ್ಲಿ ಬೈತಾರೆ ಸರ್, ಏ ಇಬ್ಬರು ರೇಡಿಯೋ ಬಂದ್ ಮಾಡ್ತಾನೆ, ರೇಡಿಯೋ ಬಂದ್ ಮಾಡಿ ಹೋದ್ಮೇಲೆ ಕೇಳ್ಬೇಕು ಹೇಳ್ತೇನೆ ಸರ್, ಟಿವಿ ಬಂದ್ ಮಾಡ್ತೀನಿ ಸರ್ ಫಸ್ಟ್.
0: ಈಗ ಬಾಲ್ಯದಲ್ಲಿ ನೀವು ಕುಟುಂಬದೊಂದಿಗೆ ರೇಡಿಯೋ ಕೇಳದಂತಹ ಒಂದು ನೆನಪುಗಳು ಯಾವ ತರ ಇದೆ? ತುಂಬಾ ಆಸಕ್ತಿಯಿಂದ ತುಂಬಾ ಆಶ್ಚರ್ಯದಿಂದ ಕೂಡ ನಾವು ರೇಡಿಯೋ ಕೇಳ್ತಾ ಇದ್ದೀವಿ, ಆ ನೆನಪುಗಳು ಇದೆಯಾ ಸರ್ ನಿಮ್ಗೆ?
1: ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ರೇಡಿಯೋ ಹಚ್ಚಿರ್ತೀವಿ ಸರ್ ನಾನು.
0: ಅಂದ್ರೆ ರೇಡಿಯೋ ಕೇಳ್ಕೊಂಡು ಹೊಲದ ಕೆಲಸ ಮಾಡೋದು?
1: ರೇಡಿಯೋ ಕೇಳ್ಕೊಂಡು ರೇಡಿಯೋ ಚಾಲು ಇಟ್ಟು ಸಹ ಒಂದೇ ಕೆಲಸ ಮಾಡ್ತೀವಿ ಸರ್ ನಾವು.
0: ಏನೇ ಕೆಲಸ ಮಾಡಿದ್ರೆ ಅದು ಶ್ರಮ ಅನ್ಸಲ್ಲ ನಮ್ಗೆ, ಏನಂತೀರ ತಾವು?
1: ಇನ್ನ ಕೆಲಸ ಮಾಡಬೇಕು ಹುಮ್ಮಸ್ ಬರ್ತಿದೆ ಸರ್ ಆಕಾಶವಾಣಿ.
0: ನಿಜ ನಿಜ ನಿಜ
1: ಸರ್. ಈ ಒಳ್ಳೆ ಜನಪದ ಇದು ಜನಪದ ಗೀತೆಗಳು ಸರ್, ಭಕ್ತಿ ಗೀತೆಗಳು, ಆಮೇಲೆ ಏನಪ್ಪ ಚಿತ್ರಗೀತೆಗಳು ಕೇಳೋದು ಏನಂತ ಸರ್ ಮನುಷ್ಯಾಗ ಕೆಲಸ ನಮ್ಗೆ ಐಎಸ್ ಅನ್ನಿಸ್ತೀವಿ ಸರ್, ಒಳ್ಳೆ ಏನೋ ಮಾಡ್ಬೇಕು ಏನೋ ಕೇಳ್ಬೇಕು ಅನಿಸ್ತೀವಿ ಸರ್.
0: ಈಗ ಯಾವ್ದ್ರ ಮುಖಾಂತರ ರೇಡಿಯೋ ಕೇಳ್ತಿದ್ರಿ ಮನೆಯಲ್ಲಿ ನೀವು?
1: ಮನೆ ರೇಡಿಯೋ ಸರ್ ನಂಬಲ್ಲಿ ಸರ್, FM ಸರ್.
0: FM ಸೆಟ್ ಇದೆಯಾ? ರೇಡಿಯೋ ಸೆಟ್
1: ಸರ್, ಆಮೇಲೆ ಕಲಬುರಗಿ ಆಕಾಶವಾಣಿ ಸರ್, ಮತ್ತೆ ಶಾನ ಬಸವೇಶ್ವರ FM ಬರುತ್ತೆ ಸರ್, ಶಾನ ಬಸವೇಶ್ವರ ಕಾರ್ಯಕ್ರಮದ ಭಾಗವಹಿಸಿ ಸರ್. ಅವು ಅನ್ಸರ್ ಕೇಳಿದಾಗ ಅನ್ಸರ್ ಮಾಡಿನ ಸರ್, ಅವ್ರು ಹೇಳಿದ್ರು ಸರ್ ಒಳ್ಳೆ ಕಾಲ ನೀವು ಎಷ್ಟು ಆಕ್ಟಿವ್ ಇದ್ರಿ ಸರ್, ಏ ಆಕ್ಟಿವ್ ಇಲ್ಲ ಸರ್ ಆಕಾಶವಾಣಿ ನಾನು ಮಾಡ್ಲಿಕ್ಕೆ ಹಚ್ಚದಂಗತ್ತೆ ಸರ್.
0: ರೇಡಿಯೋದಲ್ಲಿ ಚಿತ್ರಗೀತೆ ಕೂಡ ತುಂಬಾ ಆಸಕ್ತಿಯಿಂದ ಕೇಳ್ತೀನಿ ಅಂತ ಹೇಳ್ತಿದ್ರಲ್ಲ, ಈಗ ಯಾವ ಗೀತೆ ನಿಮ್ಗೆ ಪ್ರಸಾರ ಮಾಡ್ಲಿ ನಾವು ಈಗ?
1: ನಮಗ್ ಅಲೆ ಮರಿ ಮಂದಾರ ಹೂವೆ ಸರ್.
0: ಆಯ್ತು, ಗೀತೆಯನ್ನ ಕೇಳಿ ನಂತರ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಓಕೆ ಸರ್.

0: ಕೇಳುಗರೆ, ಗೀತೆಯ ನಂತರ ಆಕಾಶ್ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ. ಅಂಬಾರ ಕೋಣೆಯವರು ನಮ್ಮೊಂದಿಗಿದ್ದಾರೆ. ನಮ್ಮ ಆಕಾಶವಾಣಿ ನ್ಯೂಸ್ ಆನ್ ಏರ್ ಅಂತ ಒಂದು ಆಪ್ ಅನ್ನ ಬಿಟ್ಟಿದೆ. ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳೋದಕ್ಕೆ ತುಂಬಾ ಸುಲಭ. ಅದರಲ್ಲಿ ಒಂದು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ನಮ್ಮ ದೇಶದ ಸುಮಾರು 425 ರೇಡಿಯೋ ಚಾನೆಲ್ಗಳನ್ನ ನೀವು ಕೇಳಬಹುದು. ಯಾವ್ದು ಬೇಕಾದನ್ನ ನೀವು ಚೂಸ್ ಮಾಡ್ಕೊಂಡು ಕೇಳಬಹುದು. ಅದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್ ನಿಮ್ಗೆ? ನೀವು ನ್ಯೂಸ್ ಆನ್ ಏರ್ ಆಪ್ ಯೂಸ್ ಮಾಡ್ತೀರಾ? ಅಂದ್ರೆ ಅದರಲ್ಲಿ ಸಿಗ್ನಲ್ಸ್ ಅನ್ನೋದೇನ್ ತೊಂದರೆ ಇಲ್ಲ. ನಮ್ಗೆ ಇಂಟರ್ನೆಟ್ ಒಂದಿದ್ರೆ ಸಾಕು. ಯಾವುದೇ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಬೇಕಂದ್ರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಕೇಳಬಹುದು.
1: ಒಟ್ನಲ್ಲಿ ಸರ್ ನಾ ಟೋಟಲ್ ಆಕಾಶವಾಣಿ ಕೇಳುಗ. ಆಕಾಶವಾಣಿಯಿಂದ ನಾನು ಅಂಬಾರೆ ಕೋಣೆ ಅಂತ ಹೆಸರುವಾಸಿ ಆಗಿನ ಸರ್. ಪ್ರತಿ ಗುಲ್ಬರ್ಗ ಜಿಲ್ಲೆ ಸರ್, ಪ್ರತಿಯೊಂದು ಹಳ್ಳಿ ಇದೆ ಸರ್. ನನ್ನ ಹೆಮ್ಮೆ ಆಕಾಶವಾಣಿ, ಹೆಮ್ಮೆ ಆಕಾಶವಾಣಿ 90 ವರ್ಷ, ಇನ್ನ 90 ವರ್ಷ ಆಗಿ ಸರ್. ಅದಕ್ಕ ನಮ್ಮ ಆಕಾಶವಾಣಿ ಅಂದ್ರೆ ನಮ್ಗೆ ಅತಿ ಉಲ್ಲಾಸ ಸರ್.
0: ನಿಮ್ಗೆ ಇಷ್ಟವಾದಂತಹ ಒಬ್ಬ ಅನೌನ್ಸರ್ ಅಥವಾ ಆರ್ ಜೆ ಯಾರು ಅಂತ ಹೇಳಕ್ ಇಷ್ಟಪಡ್ತೀರಿ ನೀವು?
1: ಈಗ ನಮ್ ಕಾಲಕ್ಕಿದ ಸರ್ ಶಂಕರ್ ಬಾಬು ರೆಡ್ಡಿ ಅಂತ ಹೇಳಿ ಸರ್ ಗುಲ್ಬರ್ಗ. ನನ್ ಸುಮ್ ನೆನಪಿ ಬರೋದು ಶಂಕರ್ ಬಾಬು ರೆಡ್ಡಿ ಅಂತ ಹೇಳಿ ಸರ್.
0: ಏನ್ ಅವರಲ್ಲಿ ಅಂತಹ ವಿಶೇಷತೆ?
1: ಆಕಾಶವಾಣಿ ಮುಖಾಂತರ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್. ಇನ್ನೇನು ಹೊಸ ಕಾರ್ಯಕ್ರಮ ಪ್ರಸಾರ ಮಾಡಿ ಹೇಳ್ರಿ, ನೀವೆಲ್ಲ ಖಾಯಂ ಕೇಳುಗರು. ಮತ್ತೆ ಏನಿದ್ರ ಆಕಾಶವಾಣಿ ಏನಾದ್ರು ವ್ಯತ್ಯಾಸ ಇದ್ರೆ ಹೇಳ್ರಿ. ಅವಾಗಿಂದ ಹೇಳ್ತಾರೆ ಸರ್, ಇವತ್ತಿನ

0: ಹಿಂಗ್ ಆಗ್ಯದ ಕಾರ್ಯಕ್ರಮ. ಮತ್ತೆ ಇಮಿಡಿಯೇಟ್ಲಿ ನಾವು ಫೋನ್ ಮುಖಾಂತರ ಅಥವಾ ಲೆಟರ್ ಮಾಡಿ ಆಕಾಶವನ್ನು ಕಳಿಸ್ತೀವಿ ಸರ್. ಈ ಕಾರ್ಯಕ್ರಮ ಹಿಂಗಾಗ್ಯದ ತಿದ್ದುಪಡಿ ಮಾಡಿ ಸರ್, ಮರು ಪ್ರಸಾರ ಹಂಗ್ ಮಾಡ್ಬಿಡ್ರಿ ಅಂತ ಹೇಳ್ಬಿಡ್ತೇವೆ ಸರ್ ಅವ್ರು. ಅದೇ ಕೋಣೆ ಅವ್ರ ಇಮಿಡಿಯೇಟ್ಲಿ ಚೇಂಜ್ ಮಾಡ್ತೀವಿ ಅಂತ ಚೇಂಜ್ ಮಾಡ್ತೀರಿ ಸರ್ ಅವ್ರು. ನಾವು ಹಳ್ಳಿ ಹೋದ್ರೆ ಸರ, ನನ್ನ ಮನೆ ರೇಡಿಯೋ ಸರ, ನಾಲ್ಕು ಜನ ತೋಣೆ ಕೂತು ಕೂಡಿಸ ಕಟ್ಟಿ ಇರ್ತಾರೆ ಸರ್, ಕಟ್ಟಿ ಹಳ್ಳಿ ಕಟ್ಟಿ ಅಲ್ಲಿ ರೇಡಿಯೋ ಚಾಲೂ ಮಾಡಿ ಕುಂಡ್ರಪ್ಪ ಕೇಳಿ ಆಕಾಶವಾಣಿ ಎಲ್ಲ ಪ್ರಸಾರ ಆಗ್ತದೆ, ನಮ್ದು ಕಾರ್ಯಕ್ರಮ ಪ್ರಸಾರ ಆಗ್ತದ್ರೆ ಒಂದು ನಾಲ್ಕೈದು ಜನ, ಐದು ಜನ, ಹತ್ತು ಜನ ಬಂದು ಕುಂದಿರ್ತಾರೆ ಸರ್ ಆಕಾಶವಾಣಿ.
1: ಯಾವ ಹೊತ್ತಿನಲ್ಲಿ ಕೂರ್ತಿರ್ರಿ ದಿನ ನೀವು?
0: ಸಾಯಂಕಾಲ ಸರ್, ಸಾಯಂಕಾಲ ಸರ್.
1: ಸಾಯಂಕಾಲ ಎಷ್ಟೊತ್ತಿಂದ ಎಷ್ಟೊತ್ತು ತನಕ?
0: ಈಗ ಕೃಷಿ ರಂಗ ಚಾಲು ಹೋಗ್ತಾರೆ ಸರ್, 1:50 ಸರ್. ವಾರ್ತಾ ಇವಾಗತನ ಕೇಳ್ತೀನಿ ಸರ್ ಹಂಗೆ.
1: ಓಕೆ,
0: ಕಂಟಿನ್ಯೂ ಸರ್. ಎಲ್ಲ ಹೊರಗಡೆ ಹೋದ್ರೆ ಸರ್ ನಾವು ಗಾಡಿಯಲ್ಲಿ ಇದ್ರೂ ರೇಡಿಯೋ ಚಾಲು ಮಾಡ್ತೀನಿ ಸರ್.
1: ರೇಡಿಯೋ ಕೇಂದ್ರದಿಂದ ಹಲವಾರು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ, ತುಂಬಾ ಸಂತೋಷ. ನೀವು ಕೂಡ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಯಾವ್ದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ?
0: ಪೈಲೆ ಏನಪ್ಪಾ ಅಂದ್ರೆ ನಮ್ಮ ಪುಸ್ತಕ ಪರಿಚಯ ಅಂತ ಇದ್ರು ಸರ್, ಪುಸ್ತಕ ಪರಿಚಯ ಸರ್.
1: ಹಾ, ಪುಸ್ತಕ ಪರಿಚಯ ಕಾರ್ಯಕ್ರಮ.
0: ಇದ್ರ ಜೊತೆ ಏನಪ್ಪಾ ಸಂದರ್ಶನ ಮಾಡಿ ಸರ್ ಆಕಾಶವಾಣಿ ಬಗ್ಗೆ ಸರ್.
1: ಯಾವಾಗ?
0: ಈ ಸುಮಾರು ಒಂದು 15 ವರ್ಷ ಹಿಂದೆ ಸರ್. ಅವಾಗ ಮತ್ತೆ ನಾವು ಎಲ್ಲ ಕೆಲವೊಂದು ನಮ್ಗೆ ಆಕಾಶವಾಣಿ ಕಾಯಂ ಕೇಳೋರು ಅಂತ ಹೇಳಿ ನಮ್ಗೆ ಇದು ಮಾಡಿದ್ರು ಸರ್. ಅವಾಗ ಏನಪ್ಪಾ ಅಂದ್ರೆ ನೀವು ಹಿಂಗ್ ತಿಂಗಳು ಕೇಳೋರು ಆಯ್ಕೆ ನೀವು ಆಗಿರಿ ಸರ್, ನಿಮ್ಗೇನು ಆಕಾಶವಾಣಿ ಕರ್ಸಿ ನಮ್ಗೆ ಸನ್ಮಾನ ಮಾಡಿದ್ರು ಸರ್.
1: ವೃತ್ತಿಯಲ್ಲಿ ತಾವ್ ಏನ್ ಕೆಲಸ ಮಾಡ್ತಿದ್ದೀರಿ ಸರ್?
0: ನಾನು ವೃತ್ತಿಯಲ್ಲಿ ನೋಡಿ ಸರ್, ಈಗ ನಮ್ಮ ಇದು ಬರ್ತೇವೆ ಸರ್, ಈ ಫರ್ಟಿಲೈಸರ್ಸ್ ಕಂಪನಿ ಸರ್.
1: ಅಂದ್ರೆ ಫರ್ಟಿಲೈಸರ್ ಕಂಪನಿ ಇಟ್ಕೊಂಡಿದ್ದೀರ ನೀವು?
0: ಕಂಪ್ನಿ ಜಾಬ್ ಮಾಡ್ತೀನಿ ಸರ್, ಗ್ರೋಸ್ ಮಾಡಿದ್ ಬೆಳಗಾವ್ ಕಂಪನಿ ಸರ್.
1: ಏನಾಗಿದ್ರೆ ನೀವು ಕಂಪ್ನಿನಲ್ಲಿ?
0: ನಾವು ಮಾರ್ಕೆಟಿಂಗ್ ಆಫೀಸರ್ ಅಂತ ಮಾಡಿದ್ವಿ ಸರ್, ಮಾರ್ಕೆಟಿಂಗ್ ಆಫೀಸರ್.
1: ಕೃಷಿಗೆ ಬೇಕಾದಂತಹ ಗೊಬ್ಬರಗಳನ್ನು ಮಾರಾಟ ಮಾಡೋದ?
0: ಆರ್ಗಾನಿಕ್ ಸರ್, ಬರೀ ಅಂದ್ರೆ ಹೆಲ್ತ್ ಪ್ರಾಡಕ್ಟ್ ಸರ್. ಇದು ನಾನು ಹ್ಯಾಂಗ ಟಾನಿಕ್ ಅಲ್ಲ ಸರ್.
1: ಎಲ್ಲ ಸಾವಯವ ಗೊಬ್ಬರಗಳನ್ನು ಮಾರಾಟ ಮಾಡ್ತೀರಾ?
0: ಸಾವಯವ ಕೃಷಿ ಗೊಬ್ಬರ ಕೃಷಿ. ಅವ್ರು ಕೇಳ್ತಾರೆ ಸರ್ ಒಳ್ಳೆಯ ಸರ್, ನಮ್ಗೆ ನಿಮ್ ಬೆಳೆ ನಿಮ್ಗೆ ಫರ್ಟಿಲೈಸರ್ಸ್ ಹಾಕೋದ್ರಿಂದ ಫರ್ಟಿಲೈಸರ್ಸ್ ಮತ್ತು ಇದರಿಂದ ಯೂರಿಯಾದಿಂದ ನಮ್ಗೆ ಲಾಸ್ ಆಗುತ್ತೆ, ನಿಮ್ಮ ಪ್ರಾಡಕ್ಟ್ ಹಾಕೋದ್ರಿಂದ ಒಳ್ಳೆಯ ಬೆಳೆ ಬಂದ ಅಂತ ಹೇಳ್ತಾರೆ ಸರ್. ಹಿರಿಯ ಹಾಕೋದ್ರಿಂದ ಬಾಳಿ ಆಗ್ಬಿಡ್ತಾರೆ ಸರ್, ಭೂಮಿ ಉಣಿಸ್ ಹೋಗ್ಬಿಡ್ತಾರೆ ಸರ್, ಭೂಮಿ ಸವಳ ಆಗ್ಬಿಡ್ತಾರೆ ಸರ್.
1: ಹೌದು ಹೌದು ಹೌದು,
0: ಏನೋ ಬೆಳೆದ ಪರಿಸ್ಥಿತಿ ಬಂದ್ಬಿಡ್ತಾರೆ ಸರ್ ನಮ್ ದೇಶ.
1: ಹೌದು ಹೌದು ಹೌದು. ಈಗ ಒಂದ್ಸಲ ಭೂಮಿ ಫಲವತ್ತತೆ ಆಗ್ಬೇಕಂದ್ರೆ ಸುಮಾರು 80 ವರ್ಷಗಳ ಕಾಲಾವಧಿ ಬೇಕಂತೆ. ಇಷ್ಟೊಂದು ವರ್ಷಗಳ ಒಂದು ಅವಧಿಯಲ್ಲಿ ಏನು ಫಲವತ್ತತೆ ಆಗಿರುತ್ತೆ ಮಣ್ಣು, ಅದನ್ನ ನಾವು ನಿಸ್ಸಾರವಂತವಾಗಿ ಮಾಡ್ಬಿಟ್ರೆ, ಫಲವತ್ತತೆಯನ್ನ ನಾವು ಕಡಿಮೆ ಮಾಡ್ಬಿಟ್ರೆ ಪೆಟ್ಟಾಗುತ್ತೆ ಅಲ್ವಾ ನಮ್ಮ ರೈತರಿಗೆ?
0: ರೈತರು ಹೇಳಿದ್ದು ಕೇಳಲ್ಲ ಸರ್. ಹೇಳ್ರಿ, ನಿಮ್ ಬಿಸ್ನೆಸ್ ನೀವ್ ಹೇಳ್ತೀರಿ, ನಾ ಬಿಸ್ನೆಸ್ ಅಲ್ಲ ಏನಿಲ್ಲ. ರೈತರು ವಿಚಾರ ಮಾಡ್ರಿ, ಹಾಕ್ಬೇಡ್ರಿ, ಆದ್ರಿಂದ ಭೂಮಿ ಅಂಶ ಸವಳ ಅಂಶ ನಾಳೆ ನಿಮ್ಗೆ ಭೂಮಿ ಪ್ರಾಬ್ಲಮ್ ಆಗ್ತದೆ, ಮುಂದೆ ಬೆಳೆಯೋದು ಬಹಳ ಕಷ್ಟ ಆಗ್ತದೆ. ಮತ್ತೆ ನಾವ್ ಏನ್ ಹಾಕಿ ಸ್ವಲ್ಪ ನಮ್ಗೆ ತಿಳಿಲಿಲ್ಲ ಅಂದ್ರೆ ನಮ್ಮ ಸೋಮಶೇಖರ್ ಉಳಿ ಸರ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಸರ್, ಮಾತಾಡ್ತೀನಿ ಸರ್. ನೋಡಲ್ಲ ಸರ್, ಆಕಾಶವಾಣಿ ರೈತರ ಸಲುವಾಗಿ ಸ್ವಲ್ಪ ಹೆಚ್ಚಿಗೆ ಒಳಗೆ ಕೊಡ್ತೀನಿ ನೋಡ್ ಸರ್.
1: ಈಗ ನೀವು ಸಾಯಂಕಾಲದೊತ್ತು ಅರ್ಲಿಕಟ್ಟೆ ಹತ್ರ ಎಲ್ಲ ರೇಡಿಯೋ ಕೇಳ್ಕೊಂಡು ಕೂತಿರ್ತಿರಲ್ಲ, ನೀವೆಲ್ಲ ಒಂದು ಶ್ರೋತೃ ಸಂಘ ಅಂತ ಏನೋ ಮಾಡ್ಕೊಂಡಿದ್ದೀರಾ, ಹೇಗೆ ಅಂಬರಾಯರ್ ಅವರೇ?
0: ಆಕಾಶವಾಣಿ ಕೇಳುವ ಸಂಘ ಮಾಡಿ ನಾನೇ ಫಸ್ಟ್ ಮಾಡಿ ಸರ್, ಗುಲ್ಬರ್ಗದಲ್ಲಿ ಸರ್. ಅವಾಗ ಟೋಟಲ್ ಒಂದು 25 ಮೆಂಬರ್ ಇದ್ದೇವೆ ಸರ್. ಪ್ರತಿ ತಿಂಗಳ ಗುಲ್ಬರ್ಗ ಮೀಟಿಂಗ್ ಮಾಡ್ತೇವೆ ಸರ್, ಆಕಾಶವಾಣಿ ಗಾರ್ಡನ್ ದಾಗ ಸರ್. ನಾವು ಆಕಾಶವಾಣಿ ಹ್ಯಾಂಗ ಏನ್ ಸುದ್ದಿ, ಯಾವ ವಿಚಾರ ಮಾಡ್ಬೇಕು, ಏನ್ ಸುದ್ದಿ ಅನ್ನೋದು ಸ್ವಲ್ಪ ನಾವು ಆಕಾಶವಾಣಿ ಇಂಪ್ರೂವ್ಮೆಂಟ್ ಮಾಡಿ ಸರ್. ಯಾಕೆ ಆಲ್ರೆಡಿ 90 ವರ್ಷ ಆಯ್ತು ಸರ್.
1: ಅಂಬರಾಯರೇ, ನಮ್ಮ ಆಕಾಶವಾಣಿಗೆ 90 ವರ್ಷ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹಾರೈಕೆ, ನಿಮ್ಮ ಒಂದು ಅನಿಸಿಕೆ ಏನಿದೆ ನಮ್ಮ ಜೊತೆಗೆ?
0: ಹೃದಯಪೂರ್ವಕ ಹಾರೈಸ್ತೀನಿ ಸರ್ ಆಕಾಶವಾಣಿ.
1: ತುಂಬಾ ಧನ್ಯವಾದಗಳು ಅಂಬಾರಾಯ ಕೋಣೆಯವರೇ, ನಮಸ್ಕಾರ.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದ್ರಿ.

ಇಪ್ಪತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ.

0: ಸಮಯಾಗಿದೆ 3:01. ಈಗ ಕೇಳೋಣ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ಕಾನೂನಿನ ಮಾಹಿತಿಯನ್ನು ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಎಸ್ಪಿ ಗೀತಾ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಸಾಮಾನ್ಯವಾಗಿ ಸಾರ್ವಜನಿಕ ಆಹಾರ ವಿತರಣಾ ವ್ಯವಸ್ಥೆಯಲ್ಲಿ ಈ ಪಡಿತರ ಚೀಟಿ ಬಹಳ ಪ್ರಮುಖವಾದದ್ದು. ಆದಾಯಕ್ಕೆ ಅನುಗುಣವಾಗಿ, ಆ ಮಾನದಂಡಕ್ಕೆ ಅನುಗುಣವಾಗಿ ಅವರಿಗೆ ರೇಷನ್ ಕಾರ್ಡ್ ಸಿಗುತ್ತೆ. ಆದರೆ ಅದು ಇರುತ್ತೆ ಕಾರ್ಡ್ ನಿಜ, ಬಟ್ ಆಹಾರ ಧಾನ್ಯಗಳು ಸಮಯಕ್ಕೆ ಸರಿಯಾಗಿ ನಿಗದಿತ ಸಮಯದಲ್ಲಿ ಅವರಿಗೆ ಸಿಗ್ತಿರಂಗಿಲ್ಲ. ಅವಾಗ ಏನು ಮಾಡಬೇಕು ಅಂತ ಅನ್ನೋದು ನಮ್ಮ ಜನರಿಗೆ ಸಮಸ್ಯೆ. ಆ ದೂರನ್ನು ಏನಾದರೂ ಕೊಡಬೇಕಂದ್ರೆ ಎಲ್ಲಿ ಕೊಡಬೇಕಾಗತ್ತೆ, ಹೇಗೆ ಮೇಡಮ್ ಇದ್ರ ಬಗ್ಗೆ ತಿಳಿಸಿ.
3: ಪಡಿತರ ಚೀಟಿ ಅಂತ ಬಂದಾಗ್ಲೇನೆ ಕಾಳಸಂತೆ ಅಂತ ಬರುತ್ತೆ. ಯಾಕೆಂದ್ರೆ ಇಂಥ ಒಂದು ಇದರಲ್ಲಿ ಹಲವಾರು ಜನ ಈ ಪಡಿತರ ಚೀಟಿಯನ್ನ ತೆಗೆದುಕೊಂಡಂತಹ ವ್ಯಕ್ತಿಗಳಿಗೆ ಯಾರ ಏಜೆನ್ಸಿಯನ್ನ ಹೊಂದಿರ್ತಾರೆ ಅವ್ರು ಕೊಡೋದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಕೆಲವು ಸಲ ಗೋಡೌನ್ ಅಲ್ಲಿ ಇದ್ರೂ ಸಹ ಇಲ್ಲ ಅಂತ ಅನ್ಬಿಟ್ಟು ಅವರು ಹೇಳಿ ಕಳಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಒಂದು ಅನ್ಯಾಯಕ್ಕೊಳಗಾದಂತಹ ಪಡಿತರ ಚೀಟಿ ಇದ್ರೂ ಸಹ ನನಗೆ ಆಹಾರ ಧಾನ್ಯಗಳು ಸಿಗುತ್ತಿಲ್ಲ ಅನ್ನೋದು ಅವರಿಗೆ ವೇದನೆ ಆಗಬಾರದು. ಸೊ ಇಂಥ ಸಂದರ್ಭದಲ್ಲಿ ಹೇಳಬೇಕು ಅಂತ ಅಂದ್ರೆ ನಾವು ಎಲ್ಲಿ ಈಗ ಪಡಿತರ ಚೀಟಿಯನ್ನ ಮಾಡಿಸಿ, ಈಗ ನಾನು ತಾಲೂಕ್ ಲೆವೆಲ್ ನಲ್ಲಿ ನಾನು ಪಡಿತರ ಚೀಟಿಯನ್ನ ಮಾಡಿಸಿದ್ದೆ ಅಂದ್ರೆ ಅಲ್ಲಿ ಫುಡ್ ಆಫೀಸರ್ಸ್ ಅಂತಾನು ಇರ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ನಾವು ಅವ್ರಿಗೆ ವಿರುದ್ಧ ಕಂಪ್ಲೇಂಟ್ ನ ಕೊಡಬೇಕಾಗತ್ತೆ. ಯಾಕೆ ಈ ರೀತಿ ಇದೆ, ನಾನು ಇದುವರೆಗಾಯ್ತು ನನಗೆ ಒಂದು ಅಕ್ಕಿ ಆಗಿ ಬೇಳೆ ಅಂದ್ರೆ ನಮ್ಗೆ ಅವ್ರಿಗೆ ನೀವು 10 ಕೆಜಿ ಕೊಡಿ ಅಂತ ಅಂದ್ರೆ ಅವ್ರು 2 ಕೆಜಿ ಕೊಡ್ತಾರೆ, ನಿಮ್ಮ ಮನೇಲಿ ಇಷ್ಟ ಜನ ಹೋಗಿ ಅಂತ ಹೇಳ್ತಾರೆ. ಬಟ್ ನಮ್ಗೆ ಕಾನೂನು ಪ್ರಕಾರ ನಮ್ಗೆ ಇಷ್ಟು ಬರಬೇಕಾಗಿರತ್ತೆ ಅಂತ ಕೇಳಿದ್ರು ಅವ್ರು ಸರಿಯಾಗಿ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಅವ್ರ ವಿರುದ್ಧ ನೀವು ಕ್ರಮನ ಜರುಗಿಸಬಹುದು, ನಮ್ಗೆ ಆಹಾರ ಧಾನ್ಯನ ಸರಿಯಾಗಿ ಕೊಡಿ ಅಂತಾನು ಸಹ ಕೇಳ್ಬಹುದು. ಇದು ತಾಲೂಕ್ ಲೆವೆಲ್ ಬಂದ್ರೆ ಅವ್ರು ಇರ್ತಾರೆ, ಅದೇ ರೀತಿ ನಮ್ಮ ತಾಲೂಕಿಂದ ಡಿಸ್ಟ್ರಿಕ್ಟ್ ಲೆವೆಲ್ ಬಂದಂತ ಸಂದರ್ಭದಲ್ಲೂ ಸಹ ಡಿಸ್ಟ್ರಿಕ್ಟ್ ಆಫೀಸರ್ ನಲ್ಲೂ ಸಹ ಅಂದ್ರೆ ಡಿಸಿ ಆಫೀಸ್ ನಲ್ಲೂ ಸಹ ಫುಡ್ ಆಫೀಸರ್ ಅಂತಾನೆ ಇರ್ತಾರೆ. ಸೊ ನೀವು ಅಲ್ಲೇ ಹೋಗಿ ನೀವು ಅವ್ರಿಗೆ ಕಂಪ್ಲೇಂಟ್ ನ ಕೊಟ್ಟಾಗ ಅವರು ಅವ್ರ ವಿರುದ್ಧ ಕ್ರಮ ತಗೊಂಡು ನಿಮ್ಗೆ ಸರಿ ಅಂದ್ರೆ ಯಾರ ಪಡಿತರ ಚೀಟಿಯನ್ನ ಹೊಂದಿರ್ತಾರೋ ಅವ್ರಿಗೆ ಆಹಾರ ಧಾನ್ಯಗಳನ್ನ ಸರಿಯಾಗಿ ಕೊಡ್ಲಿಕ್ಕೆ ಅನುವು ಮಾಡಿಕೊಡ್ತಾರೆ.
2: ಅದೇ ದೂರನ್ನ ಎಲ್ಲಿ ಕೊಡಬೇಕು ಅಂತ ಅನ್ನೋದು ಸಿಂಪಲ್ ಆಗಿ ತಿಳ್ಕೊಳ್ಬೇಕು. ಅಕಸ್ಮಾತ್ ಯಾವುದೇ ಒಂದು ಕಚೇರಿಗೆ ಹೋಗಿ ಇಂತಹ ಒಂದು ರೇಷನ್ ಕಾರ್ಡ್ ಮೂಲಕವಾಗಿ ನಮಗೆ ಸಿಗಬೇಕಾಗಿರೋದು ಆಹಾರ ಧಾನ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದಾಗ ನಿಮ್ಗೆ ಯಾವುದೇ ಒಂದು ಆಫೀಸ್ನಲ್ಲಿ ಮಾಹಿತಿ ಕೊಟ್ಟೆ ಕೊಡ್ತಾರೆ, ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತೇಳಿ. ತಹಸೀಲ್ದಾರ್ ಕಚೇರಿನಲ್ಲಿ ಕೆಲವು ಸಲ ಅದಕ್ಕೂ ಸಪರೇಟ್ ಒಂದು ವಿಂಗ್ ಇರುತ್ತೆ, ಅಲ್ಲಿ ಕೂಡ ಪಡಿತರ ಚೀಟಿ ತಿದ್ದುಪಡಿ ವಿಷಯ ಆಗಿರ್ಬೋದು ಇತ್ಯಾದಿಗಳನ್ನೆಲ್ಲ ನಾವು ಅಲ್ಲಿ ಮಾಡಿಸ್ತೀವಿ. ಅಲ್ಲಿ ಹೋಗಿ ಕೇಳಿದ್ರು ಕೂಡ ನೀವು ಕಂಪ್ಲೇಂಟ್ ಕೊಡಬೇಕಾಗಿದೆ ಅಂತಂದಾಗ ಅದನ್ನು ಕೂಡ ಎಲ್ಲಿ ಕೊಡಬೇಕು ಅಂತ ಅನ್ನೋದು ಹೇಳ್ತಾರೆ. ಆದ್ರೆ ನಾವು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಒಂದು ಮನೋಭಾವ ಇರಬೇಕು. ತಮಗೆ ಸಿಗಬೇಕಾಗಿರೋದು, ನ್ಯಾಯವಾಗಿ ಸಿಗಬೇಕಾಗಿರೋದು, ಸರ್ಕಾರದ ಸೌಲಭ್ಯ ಏನು ತನಗೆ ಸಿಗಬೇಕಾಗಿದೆ ಅದನ್ನ ಪಡೀಲಿಕ್ಕೆ ಅವನಿಗೆ ಹಕ್ಕಿರುತ್ತೆ. ನಡುವೆ ಯಾರೂ ಆಗ್ಲಿ ಬೇರೆ ಬೇರೆ ಮಾಹಿತಿ ಕೊಡೋಂಗಿಲ್ಲ. ಎಷ್ಟೋ ಸಲ ಈ ಸ್ಕೀಮ್ಗಳ ವಿಷಯವಾಗಿ ನಾವು ಕೆಲವು ಆಫೀಸ್ಗಳಿಗೆ ಹೋಗಿ ಕೇಳಿದಾಗ ಇಲ್ರಿ ಅದು ನಿಂತೋಗಿದೆ ಇವಾಗ ಅವಕಾಶ ಇಲ್ಲ ಅದೊಂದು ಅಂತೇಳಿ ಹೇಳ್ಬಿಡ್ತಾರೆ. ಆದ್ರೆ ಇವತ್ತು ಆನ್ಲೈನ್ ಮೂಲಕವಾಗಿ ಯಾವುದು ಎಲ್ಲಿ ಏನು ಸಿಗುತ್ತೆ, ಎಷ್ಟು ಸಿಗುತ್ತೆ, ತಮಗೆ ಸಿಗಬೇಕಾಗಿರೋದು ಎಷ್ಟು ಅಂತಂದು ಎಲ್ಲವನ್ನೂ ಕೂಡ ಮಾಹಿತಿ ಕೊಡಬೇಕಾಗತ್ತೆ, ಮಾಹಿತಿ ಸಿಗುತ್ತೆ ಅದೆಲ್ಲವೂ ಕೂಡ. ಹಾಗಾಗಿ ಮಾಹಿತಿಯನ್ನು ಪಡ್ಕೊಂಡು ತಮ್ಮ ಹಕ್ಕನ್ನು ಅವರು ಪಡ್ಕೊಳ್ಳಿ ಅಂತಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ವಕೀಲರಾದ ಎಸ್ಪಿ ಗೀತಾ ಮೇಡಮ್ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
3: ನಮಸ್ತೆ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

0: ಸಮಯ ಆಗಿದೆ 3:07 ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯುವರ್ಸ್. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ಆರ್ಜೆ ವಿನುತಾ ಶಶಿಧರ್. ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡು ನಾನು ಬಂದಿದ್ದೀನಿ. ಎಲ್ಲರೂ ಊಟ ಮಾಡಿಕೊಂಡು ಉತ್ತರ ಕಳಿಸೋಕೆ ಮೊಬೈಲ್ ಹಿಡ್ಕೊಂಡು ರೆಡಿ ಇದ್ದೀರಾ ಅಲ್ವಾ? ವಾಟ್ಸಪ್ ಸಂಖ್ಯೆ ನಮ್ಮದು ಹೀಗಿದೆ 9480901013 9480901013. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ನಮ್ಮ ಮೊದಲ ಪ್ರಶ್ನೆ ಹೀಗಿದೆ. ಬನವಾಸಿಯ ಕದಂಬರು ಮತ್ತು ತಲಕಾಡಿನ ಗಂಗರ ನಂತರ ಡೆಕ್ಕನ್ ಪ್ರಾಂತ್ಯದಲ್ಲಿ ಬೃಹತ್ ಸಾಮ್ರಾಜ್ಯ ಕಟ್ಟಿ ಹರ್ಷವರ್ಧನನನ್ನ ಸೋಲಿಸಿದ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ರಾಜ ಯಾರು? ಎನ್ನುವುದು ನಮ್ಮ ಪ್ರಶ್ನೆ. ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಗಡಿಬಿಡಿ ಅಳಿಯ ಚಿತ್ರದ ಈ ಗೀತೆ.
1: ರಾಮರಸವೇ ಗಮ್ಮತ್ತು ನನ್ ಸಹವಾಸ ಆಪತ್ತು ಬಾರು ಮುದ್ದು ಅಳಿಮಯ್ಯ ಹಾಡಿಸ್ತೀನಿ ಥಕ್ಕಥಯ್ಯಾ

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಹರ್ಷವರ್ಧನನ್ನ ಸೋಲಿಸಿದ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ರಾಜ ಯಾರು ಅಂತ. ಬಹಳಷ್ಟು ಉತ್ತರಗಳು ಬಂದು ನಮ್ಮನ್ನ ತಲುಪಿದೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ವರಲಕ್ಷ್ಮಿ ಪೀಣ್ಯದಿಂದ, ನೇತ್ರ ಕೆಂಗೇರಿಯಿಂದ, ಹಾಗೆ ಹಂಸವೇಣಿ ಜಗದಾಂಬಿಕಾ ಹಂಸವೇಣಿ, ಸುಧಾ ಬೂದಿಹಾಳ್, ದಿಲೀಪ್ ಕಲ್ಯಾಣ್ಕರ್, ಹಾಗೆ ಮಹೇಶ್ ಬಿಸಿಸಿ ಲೇಔಟಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿಯಿಂದ, ಹಾಗೆ ಶ್ರೀನಿವಾಸ್ ಪದ್ಮನಾಭನಗರದಿಂದ, ಅರ್ಚನಾ ಪಾಟೀಲ್ ಕೊಪ್ಪಳದಿಂದ, ಕೃಷ್ಣಪ್ಪ ಕಾಡುಗೋಡಿ, ಗಜಾನನ್ ಭಟ್ ಬೋಳನ್ಮಕ್ಕಿ, ಸುಮಿತ್ರಾ ಸಂಡೂರ್ನಿಂದ, ಬಾಬಾ ಕಲ್ಯಾಣ್, ಹಾಗೆ ಶಾಂತಾಚಾರ್ ಬೆಡಿಗೇರ್. ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ, ಸರಿಯಾದ ಉತ್ತರ ಇಮ್ಮಡಿ ಪುಲಕೇಶಿ. ಬಾದಾಮಿ ಚಾಲುಕ್ಯರ ಅತ್ಯಂತ ಶಕ್ತಿಶಾಲಿ ಅರಸನಾದ ಇಮ್ಮಡಿ ಪುಲಕೇಶಿಯು ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನನನ್ನ ನರ್ಮದಾ ನದಿಯ ದಂಡೆಯ ಮೇಲೆ ನಡೆದ ಭೀಕರವಾದ ಯುದ್ಧದಲ್ಲಿ ಸೋಲಿಸ್ತಾನೆ. ಈ ವಿಜಯದ ನೆನಪಿಗಾಗಿ ಆತನಿಗೆ ದಕ್ಷಿಣಾಪತೇಶ್ವರ, ಪರಮೇಶ್ವರ ಎಂಬ ಬಿರುದುಗಳು ಕೂಡ ಬರುತ್ತೆ.

ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ಸಿಂಧೂ ಬಯಲಿನ ನಾಗರಿಕತೆಯ ಲೋಥಾಲ್ ಸ್ಥಳವು ಪ್ರಸ್ತುತ ಈಗ ಯಾವ ರಾಜ್ಯದಲ್ಲಿದೆ? ಸಿಂಧೂ ಬಯಲಿನ ನಾಗರಿಕತೆಯ ಲೋಥಾಲ್ ಸ್ಥಳ ಈಗ ಯಾವ ರಾಜ್ಯದಲ್ಲಿ ಇದೆ ಅಂತ ಇರೋದು ನಿಮ್ಮ ಪ್ರಶ್ನೆ. ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ. ಮಿಲಿಟರಿ ಮಾವ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

ಪ್ರಶ್ನೆಯನ್ನ ಕೇಳಿದ್ವಿ, ಸಿಂಧೂ ಬಯಲಿನ ನಾಗರಿಕತೆಯ ಲೋಥಾಲ್ ಸ್ಥಳ ಪ್ರಸ್ತುತ ಯಾವ ರಾಜ್ಯದಲ್ಲಿದೆ ಅಂತ. ಬಹಳಷ್ಟು ಜನ ಒಂಥರ ಸಾಗರೋಪಾದಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಯಾರೆಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ನಿತ್ಯ ನೆಲಮಂಗಲದಿಂದ ಪದ್ಮಶ್ರೀ ಕುಟುಂಬದವರು, ಹಾಗೆ ಬಿ ಎಂ ವಿಶ್ವನಾಥ್ ಶವಂತ್ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಪುರದಿಂದ ಉಷಾ ಬಿ ಪ್ರಕಾಶ್ ಮೈಸೂರಿನಿಂದ, ದ್ಯಾಮಣ್ಣ ಕೊಪ್ಪಳದಿಂದ, ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಚೇತನ್ ಹಾಗೆಯೇ, ಉದಯ್ ಕರ್ಕೇರ ಉಡುಪಿಯಿಂದ, ಬಾಬು ಯಲಂಕ ಹಾಗೆ, ಯುವರಾಜ್ ವಿಜಯಪುರದಿಂದ, ಆನಂದ ಅದೋನಿ, ಎಸ್ ಎಂ ಶೋಭಾ ಹಾಸನದಿಂದ, ಈರಣ್ಣ ಮುದ್ನೂರು, ವಿಶಾಲಾಕ್ಷಿ, ಪಿ ಎಂ ಮರುಳಯ್ಯ ಮಠದ ಸಿರಿಗೆರೆಯಿಂದ, ಹಾಗೆ ಡಾಕ್ಟರ್ ಸುರೇಶ್ ದಾವಿದಪ್ಪ ಭಂಡಾರ್ಕರ್ ಕಲಬುರಗಿಯಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಸಿಂಧೂ ಬಯಲಿನ ನಾಗರಿಕತೆಯ ಲೋಥಾಲ್ ಸ್ಥಾನ ತಳ ಈಗಿನ ಗುಜರಾತ್ ರಾಜ್ಯದಲ್ಲಿದೆ. ಇದು ಪ್ರಮುಖ ಹಡಗು ಕಟ್ಟೆ ಅಥವಾ ಡಾಕ್ ಯಾರ್ಡ್ ಆಗಿತ್ತು. ಲೋಥಾಲ್ ಸಿಂಧೂ ನಾಗರಿಕತೆಯ ಅತ್ಯಂತ ಪ್ರಮುಖ ಬಂದರು ನಗರವಾಗಿತ್ತು. ಇಲ್ಲಿ ಇಟ್ಟಿಗೆಗಳಿಂದ ನಿರ್ಮಿಸಲಾದ ಬೃಹತ್ ಹಡಗು ಕಟ್ಟೆ ಪತ್ತೆಯಾಗಿದ್ದು, ಇದು ಆ ಕಾಲದಲ್ಲಿ ಮೆಸೊಪೊಟೋಮಿಯಾ ಮತ್ತು ಈಜಿಪ್ಟ್ನೊಂದಿಗೆ ಭಾರತವು ಹೊಂದಿದ್ದ ಸಾಗರೋತ್ತರ ವ್ಯಾಪಾರ ಸಂಪರ್ಕವನ್ನು ಸಾಬೀತುಪಡಿಸುತ್ತೆ. ನಮ್ಮ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವ ಸಮಯ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ: ಮಹಾಭಾರತದಲ್ಲಿ ದಶನಾಮವನ್ನು ಹೊಂದಿದ ಪಾಂಡವ ಯಾರು? ಮಹಾಭಾರತದಲ್ಲಿ ದಶನಾಮ ಅಂದರೆ 10 ಹೆಸರುಗಳನ್ನು ಹೊಂದಿದಂತಹ ಪಾಂಡವ ಯಾರು ಅಂತ ನೀವು ನಮಗೆ ಉತ್ತರ ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಮೊದಲು ಉತ್ತರ ಕಳಿಸಿದವರ 10 ಹೆಸರನ್ನು ನಾನು ಅನೌನ್ಸ್ ಮಾಡ್ತೀನಿ. ಸೊ ಆದಷ್ಟು ಬೇಗ ಬೇಗ ಉತ್ತರವನ್ನು ಕಳಿಸಿ ಅಂತ ಹೇಳ್ತಾ, ಮೂಡಿ ಬರ್ತಾ ಇರುವ ಗೀತೆ ಮುದ್ದಿನ ಮಾವ ಚಿತ್ರದಿಂದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG

0: ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಹಿಂಗೆ ಕೈಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಪ್ರಶ್ನೆಯನ್ನ ಕೇಳಿದ್ವಿ, ಮಹಾಭಾರತದಲ್ಲಿ ದಶನಾಮವನ್ನು ಅಂದರೆ 10 ಹೆಸರನ್ನ ಹೊಂದಿದಂತಹ ಪಾಂಡವ ಯಾರು ಅಂತ. ಸರಿಯಾದ ಉತ್ತರ ಯಾರೆಲ್ಲ ಕಳಿಸಿದ್ದಾರೆ ಅಂತ ಹೇಳೋದಾದ್ರೆ, ಹರೀಶ್ ಮಲ್ಲೇಶ್ವರಮಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ರಾಜ್ಕುಮಾರ್ ಕಾತರಕಿ ಧಾರವಾಡದಿಂದ, ಗಾಯತ್ರಿ ಹಾಗೆ ಬನ್ನೂರಿನಿಂದ, ನಾಗರಾಜು ಸಿದ್ಧಲಿಂಗಮೂರ್ತಿ ಸಿರಿಗೆರೆಯಿಂದ, ವೇದಾಶೆಟ್ಟಿ ಕಾಳವರದಿಂದ, ಭೂಮಿಕಾ ಬಸವರಾಜು ಕೆಂಗೇರಿ ಹಾಗೆ, ಸುಧೀಂದ್ರ ಮಲ್ಲೇಶ್ವರಮಿಂದ, ಕೃಷ್ಣಪ್ಪ ಕಾಡುಗೋಡಿ, ಸುಮಿತ್ರಾ ಸಂಡೂರಿನಿಂದ, ನಂಜುಂಡಸ್ವಾಮಿ ಕುಮಟಾದಿಂದ ಹಾಗೆ, ಸದಾನಂದ್ ತಿಪ್ಟೂರು, ರಮೇಶ್ ಅಸ್ಸಾಂದಿಂದ, ಸದಾನಂದ್ ಬಂಟ್ವಾಳದಿಂದ ಹಾಗೆ, ಶರಣಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ಹಾಗೆ, ಮಂಜುನಾಥ್ ಲಗ್ಗೆರೆಯಿಂದ ಹಾಗೆ, ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಮಹಾಭಾರತದಲ್ಲಿ ದಶನಾಮ 10 ಹೆಸರನ್ನ ಹೊಂದಿದಂತಹ ಪಾಂಡವ ಅರ್ಜುನ. ಅರ್ಜುನನಿಗೆ ವಿರಾಟ ನಗರಿಯ ಅಜ್ಞಾತವಾಸದ ಸಮಯದಲ್ಲಿ ಉತ್ತರ ಕುಮಾರನಿಗೆ ತನ್ನ ನಿಜವಾದ ಪರಿಚಯವನ್ನ ನೀಡುವಾಗ ಈ 10 ಹೆಸರುಗಳನ್ನ ಮತ್ತು ಅವುಗಳು ಬರಲು ಕಾರಣವನ್ನ ತಿಳಿಸ್ತಾನೆ. ಆ 10 ಹೆಸರುಗಳು ಹೀಗಿದೆ: ಅರ್ಜುನ, ಫಲ್ಗುಣ, ಜಿಷ್ಣು, ಕಿರೀಟಿ, ಶ್ವೇತವಾಹನ, ಭೀಭತ್ಸು, ವಿಜಯ, ಕೃಷ್ಣ, ಸವ್ಯಸಾಚಿ ಹಾಗೂ ಧನಂಜಯ. ಇದನ್ನ ಈ ಒಂದು ಶ್ಲೋಕದ ಮೂಲಕ ನೆನ್ಪಿಟ್ಕೋಬಹುದು. ಅರ್ಜುನ ಫಲ್ಗುಣೋ ಜಿಷ್ಣು ಕಿರೀಟಿ ಶ್ವೇತವಾಹನ ಬೀಭತ್ಸುರ್ ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ. ಈ ಒಂದು ಶ್ಲೋಕದ ಮೂಲಕ ಈ ಹೆಸರನ್ನ ನೆನ್ಪಿಟ್ಕೋಬಹುದು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಸರಿಯಾದ ಉತ್ತರವನ್ನ ಕಳುಹಿಸಿದವರಿಗೆ, ಉತ್ತರ ಕಳಿಸೋಕೆ ಪ್ರಯತ್ನ ಪಟ್ಟವ್ರಿಗೂ ಕೂಡ ಅಭಿನಂದನೆಗಳು. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ: ನದಿಗಳೇ ಇಲ್ಲದ ಅತಿ ದೊಡ್ಡ ದೇಶ ಯಾವುದು? ನದಿಗಳೇ ಇಲ್ಲದ ಅತಿ ದೊಡ್ಡ ದೇಶ ಯಾವುದು? ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನಿಮಗಿರುವ ಕಾಲಾವಕಾಶ, ಈ ಒಂದು ಗೀತೆ ಮೂಡಿ ಬರ್ತಾ ಇದೆ, ಅಷ್ಟು ಸಮಯ ನಿಮಗೆ ಇರುತ್ತೆ. ಮೂಡಿ ಬರ್ತಾ ಇದೆ. ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ರಾಜ್ ಕೋಟಿಯವರ ಸಂಗೀತವಿರುವ ಗೀತೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೂರ ಒಂದು ಪಾಯಿಂಟ್ ಮೂರು ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿರೋದು ನೀವು ಆಕಾಶವಾಣಿ ಎಫ್ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಹೊಂಬಿಸಿಲು ರಸಪ್ರಶ್ನೆಗಳ ಕಾರ್ಯಕ್ರಮದಲ್ಲಿ ನಾವಿದ್ವಿ, ಪ್ರಶ್ನೆಯನ್ನ ಕೇಳಿದ್ವಿ, ನದಿಗಳೇ ಇಲ್ಲದ ಅತಿದೊಡ್ಡ ದೇಶ ಯಾವುದು ಅಂತ. ಸರಿಯಾದ ಉತ್ತರವನ್ನ ಕಳಿಸಿದರೆ ಕುಲದೀಪ್, ಸದಾ, ನಿತ್ಯ, ಹಾಗೆ ರಘುನಾರಾಯಣ್, ಗೀತಾ ಜೋಶಿ ಕಲಬುರಗಿಯಿಂದ, ವಾಸಿಂ ಜಗಳೂರಿನಿಂದ, ಪಲ್ಲವಿ ಗೌಡ, ಹಾಗೆ ಬಿ ವಿ ನಂದಿನಿ ಶಿವಮೊಗ್ಗದಿಂದ, ಬಿಂದು ಪ್ರಕಾಶ್, ಹಾಗೆ ಸೋಮಶೇಖರ್

ಶಾಮನೂರಿನಿಂದ ಮಂಡಿಕಲ್ ಕೃಪಾ, ಮತ್ತು ಉಮೇಶ್ ಹರಿಹರನ್ ವಿಜ್ಞಾನ ನಗರದಿಂದ, ಸಿದ್ದು ಗಾವಡೆ ರಾಮನ್ ಕೊಪ್ಪದಿಂದ, ಹಾಗೆ ಸಿಂಧು ಇಂದರ್ಗಿಯಿಂದ, ಅದಿತಿ ಅಂಗಡಿ ಭೂತಲದಿನ್ನಿಯಿಂದ, ಹಾಗೆ ಅರುಣ್ ರಾವ್ ಮುಂಬೈಯಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಮಂಜುನಾಥ್ ಬಡಿಗೇರ್ ಕನ್ನೊಳ್ಳಿಯಿಂದ, ಹಾಗೆ ವಸುಧಾ ನಾಗರಾಜ್ ಶಣೆ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಪ್ರೀತಿಯ ಅಭಿನಂದನೆಗಳು. ಸರಿಯಾದ ಉತ್ತರ ಸೌದಿ ಅರೇಬಿಯಾ. ನದಿಗಳೇ ಇಲ್ಲದ ಅತಿದೊಡ್ಡ ದೇಶ ಸೌದಿ ಅರೇಬಿಯಾ. ಸುಮಾರು 21.5 ಲಕ್ಷ ಚದರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಜಗತ್ತಿನ ಅತಿದೊಡ್ಡ ಮರುಭೂಮಿ ರಾಷ್ಟ್ರ ಇದು. ಇಷ್ಟು ದೊಡ್ಡ ದೇಶವಾಗಿದ್ದರೂ ಸಹ ಇಲ್ಲಿ ವರ್ಷ ಪೂರ್ತಿ ಹರಿಯುವ ಒಂದೇ ಒಂದು ನೈಸರ್ಗಿಕ ನದಿ ಅಥವಾ ಸಿಹಿ ನೀರಿನ ಸರೋವರಗಳು ಇಲ್ಲ. ಆಧುನಿಕ ತಂತ್ರಜ್ಞಾನದ ಮೂಲಕ ತನ್ನ ನೀರಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತೆ. ಕುಡಿಯುವ ನೀರಿನ ಶೇಕಡ 70%ಕ್ಕಿಂತ ಹೆಚ್ಚು ಭಾಗವನ್ನು ಸಮುದ್ರದ ಉಪ್ಪು ನೀರನ್ನು ಕುಡಿಯುವ ನೀರನ್ನಾಗಿ ಪರಿವರ್ತಿಸುವ ಬೃಹತ್ ಡಜಲೀಕರಣ ಘಟಕಗಳ ಮೂಲಕ ಇವು ಪಡೆದುಕೊಳ್ಳುತ್ತೆ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ವಿನಾಯಕ ಎಂಬುದು ಯಾವ ಪ್ರಸಿದ್ಧ ಸಾಹಿತಿಯ ಕಾವ್ಯನಾಮವಾಗಿದೆ? ವಿನಾಯಕ ಎಂಬುದು ಯಾವ ಪ್ರಸಿದ್ಧ ಸಾಹಿತಿಯ ಕಾವ್ಯನಾಮವಾಗಿದೆ? ನಿಮಗಿರುವ ಸಮಯಾವಕಾಶ, ಈ ಒಂದು ಗೀತೆಯ ಸಮಯ, ನಿಮಗೆ ಉತ್ತರ ಕಳಿಸಬೇಕಾದ ವಾಟ್ಸಪ್ ಸಂಖ್ಯೆ ನಮ್ಮ ಗೊತ್ತೇ ಇದೆ, 9480901013. 9480901013. ಈ ಒಂದು ಸಂಖ್ಯೆಗೆ ನಿಮ್ಮ ಸಂದೇಶಗಳು ನಿಮ್ಮ ಹೆಸರಿನೊಂದಿಗೆ ಹಾಗೂ ನಿಮ್ಮ ಊರಿನ ಹೆಸರಿನೊಂದಿಗೆ ಹರಿದು ಬರಲಿ ಅಂತ ಹೇಳ್ತಾ, ದೊರೆ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗೆ.

ಪ್ರಶ್ನೆಯನ್ನ ಕೇಳಿದ್ವಿ, ವಿನಾಯಕ ಎಂಬುದು ಯಾವ ಪ್ರಸಿದ್ಧ ಸಾಹಿತಿಯ ಕಾವ್ಯ ನಾಮವಾಗಿದೆ ಅಂತ. ಅದೆಷ್ಟು ಸಂದೇಶಗಳು ಬಂದಿದೆ ಅಂದರೆ ಅವಾ, ಅಷ್ಟು ಒಂಥರ ಖುಷಿ ಅನಿಸುತ್ತೆ. ಎಷ್ಟು ಒಂದು ಉತ್ಸುಕತೆಯಿಂದ ನೀವು ಕಳಿಸ್ತೀರಾ ಸಂದೇಶಗಳನ್ನೆಲ್ಲ ಅಂತ. ಸಂದೇಶವನ್ನು ಕಳಿಸಿದ್ದಾರೆ ರಮ್ಯಾ ನೆಲಮಂಗಲದಿಂದ, ಸುಧಾಮೂರ್ತಿ ಕಲ್ಲಹಳ್ಳಿಯಿಂದ, ಹಾಗೆ ಅರ್ಚನಾ ಪಾಟೀಲ್ ನಾಗಮ್ಮ ಚೌಳಿಕೆ ವಿಜಯಪುರದಿಂದ, ಮಾರ್ಧವ ಆರ್ಜವ ರಾಯಬಾಗ್ ನಿಡುಗುಂದಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ, ಅಮೃತ ಬೆಡಿಗೇರ್, ಹಾಗೆ ಮಧುರಾ ವೀಣಾ, ಹಾಗೆ ಚಂದ್ರು, ಹಾಗೆ ಶ್ರೀಕಾಂತ್ ಎಂ ಕೋಲಾರದಿಂದ, ವೇದಾ ಶೆಟ್ಟಿ ಕಾಳವರದಿಂದ, ಹಾಗೆಯೇ ರಾಯಚೂರಿನಿಂದ ಕಾಶಿ, ರಾಮು ಹೊಸಹಳ್ಳಿಯಿಂದ, ಬೂದಿಗೆರೆ ಮುರಳಿ ಕೋಲಾರದಿಂದ ಶ್ರೀಕಾಂತ್, ವೇದಾ ಶೆಟ್ಟಿ ಕಾಳವರದಿಂದ, ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ, ಶ್ರೀನಿವಾಸ್ ಕುದ್ರಗುಂಡಿ ಕಾಲನಿಯಿಂದ, ಹಾಗೆ ಗಂಗಮ್ಮ ಅಂಗಡಿ ಲಿಂಗಸಗೂರು, ಕೊಟ್ಟೆಪ್ಪ ಹುಳ್ಳಿ ಶಿಕ್ಷಕರು ಮುಂಡರಗಿಯಿಂದ, ಹಾಗೆ ಕವಿತಾ ಶಹಾಪುರದಿಂದ, ವಿಜಯ ಉಪೇಂದ್ರ ಹಾವೇರಿಯಿಂದ, ಅಭಿಘ್ನ ದೊಡ್ಡ ಕಲ್ಸಂದ್ರದಿಂದ, ಹಾಗೆ ಇನ್ನೂ ಬಹಳಷ್ಟು ಜನರ ಸಂದೇಶ ಬಂದು ಈಗ ತಲುಪ್ತಾ ಇದೆ. ಹರಿಹರನ್ ವಿಜ್ಞಾನ ನಗರದಿಂದ, ಹಾಗೇನೆ ಬಿ ಎಂ ವಿಶ್ವನಾಥ್ ಬಳ್ಳಾರಿಯಿಂದ, ದತ್ತಾತ್ರೇಯ ಮಂಗಳೂರಿನಿಂದ, ಎಲ್ಲರ ಉತ್ತರ ಕೂಡ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ವಿನಾಯಕ ಎಂಬುದು ವಿ ಕೃ ಗೋಕಾಕ್ ಅವರ ಕಾವ್ಯನಾಮವಾಗಿದೆ. ವಿನಾಯಕ ಕೃಷ್ಣ ಗೋಕಾಕ್ ಇವರ ಕಾವ್ಯನಾಮ ವಿನಾಯಕ. ಇವರು ಕನ್ನಡದ ಪ್ರಮುಖ ಕವಿ, ಕಾದಂಬರಿಕಾರ ಹಾಗೂ ವಿಮರ್ಶಕ ಮತ್ತು ಅತ್ಯುತ್ತಮ ಶಿಕ್ಷಣ ತಜ್ಞರಾಗಿದ್ದರು. ಇವರು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಮಹಾಪಾಂಡಿತ್ಯವನ್ನು ಕೂಡ ಹೊಂದಿದ್ದರು. ಇವರು ಬರೆದ ಭಾರತ ಸಿಂಧು ರಶ್ಮಿ ಎಂಬ ಬೃಹತ್ ಮಹಾಕಾವ್ಯಕ್ಕೆ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಸಮಯ ಆಗಿದೆ 3:50. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಉತ್ತರವನ್ನ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಷ್ಟು ಹೊತ್ತು ನೀವು ನಮ್ಮ ಜೊತೆಯಾಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ, ಒಂಥರ ಖುಷಿಯಾಗುತ್ತೆ ನಿಮ್ಮೆಲ್ಲ ಉತ್ತರಗಳನ್ನು ನೋಡಿದ್ರೆ. ಎಷ್ಟೊಂದು ಫಾಸ್ಟಾಗಿ ಕಳಿಸ್ತೀರಾ ಅಂತ. ಈ ಒಂದು ಕೊನೆಯ ಗೀತೆಯೊಂದಿಗೆ ಈ ಹೊಂಬಿಸಿಲು ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ, ಮೂಡಿ ಬರ್ತಾ ಇದೆ. ನಾವಿಬ್ಬರು ನಮಗಿಬ್ಬರು ಚಿತ್ರದಿಂದ ರಾಘವೇಂದ್ರ

ರಾಜ್ಕುಮಾರ್ ಹಾಗೂ ಸಂಗೀತ ಕಟ್ಟಿಯವರ ಗಾಯನದಲ್ಲಿ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಸಮಯಾಗಿದೆ 3:55. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಮಧ್ಯಾಹ್ನದ ಪ್ರಸಾರದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಅಪ್ಪಾಜಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ MM ಕೀರ್ವಾಣಿ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ. ಇದರೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನ ಮುಗಿಸುವ ಸಮಯ ಬಂದಿದೆ. 4 ಗಂಟೆಗೆ ಸರಿಯಾಗಿ ವಿಶೇಷ ಕಾರ್ಯಕ್ರಮ ಸಂದೇಶ್ ಟು ಸೋಲ್ಜರ್ಸ್ ಪ್ರಸಾರವಾಗುತ್ತೆ. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಮಧ್ಯಾಹ್ನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲು ಎಫ್ ಎಂ ರೈನ್ ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಗುರುವಾರ ಸಂಜೆ ಸಮಯ ಆಗಿದೆ. 5 ಗಂಟೆ ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಈ ಹೊತ್ತಿನ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ. ಈ ಹೊತ್ತು ಈ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ ಜೆ ಪ್ರವೀಣ್ ಜೋಶ್. ಶುರು ಮಾಡೋಣ ನಾನ್ ಸ್ಟಾಪ್ ಸಂಜೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಫಾರ್ ಯುವರ್ಸ್.
3: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇದೀಗ ಶುರು ಮಾಡುವಂತಹ ಸಮಯ ಮೂಡಿ ಬರ್ತಾ ಇದೆ. ದೊಡ್ಡ ಮನೆ ಹುಡುಗ ಚಿತ್ರದಿಂದ ಅಭಿಮಾನಿಗಳೇ, ನಮ್ಮನೆ ದೇವರು ಈ ಹಾಡಿಗೆ ಧ್ವನಿ ಹಾಕ್ತಿದ್ದಾರೆ ಪುನೀತ್ ರಾಜ್ಕುಮಾರ್. ಹಾಗೆ ಶಿವರಾಜ್ಕುಮಾರ್ ಅವರು, ಯೋಗರಾಜ್ ಭಟ್ ಅವರ ಅದ್ಭುತವಾದಂತಹ ಸಾಹಿತ್ಯ ಇರುವಂತಹ ಗೀತೆ, ಹರಿಕೃಷ್ಣರವರ ಸಂಗೀತ ಸಂಯೋಜನೆಯಲ್ಲಿ ಇದೀಗ ನಿಮ್ಮೆಲ್ಲರಿಗಾಗಿ ನಾನ್ ಸ್ಟಾಪ್ ಸಂಜೆ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ ಬೋ 1.3 ಮ್ಯೂಸಿಕ್ ರೀಮ್ ಮ್ಯಾಚ್ಕಲಿ ಯಾಸ್. 5:10 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಭಾರತದ ರಾಜಕೀಯ, ಯುದ್ಧಕಲೆ, ಸಂಸ್ಕೃತಿ, ಆಧ್ಯಾತ್ಮ ಇದೆಲ್ಲವನ್ನ ಎತ್ತಿ ಹಿಡಿಯುವಂತಹ ಅನೇಕ ಕೋಟೆಗಳು ಭಾರತದಲ್ಲಿದೆ. ಅದರಲ್ಲೂ ನಾವಿವತ್ತು ಒಂದು ವಿಶೇಷ ಕೋಟೆಗೆ ಹೊರಟು ನಿಂತಿದ್ದೀವಿ. ಈ ಕೋಟೆ ಇದೆಯಲ್ಲ, ಸರಿಸುಮಾರು 4 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕೋಟೆ ಇದು. ಅನೇಕ ಸಾಮ್ರಾಟರು, ಸುಲ್ತಾನರು, ರಜಪೂತ್ ರಾಜರು ಹಾಗೆ ಮೊಘಲ್ ಬಾದಶಾಹಗಳು ಕೂಡ ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ. ದಾಳಿಗಳು, ಆಡಳಿತಾತ್ಮಕ ಬದಲಾವಣೆಗಳು ಎಲ್ಲವನ್ನ ಈ ಕೋಟೆ ಕಂಡಿದೆ. ಅದೆಲ್ಲದರ ಜೊತೆಗೆ ಇವತ್ತಿಗೂ ಅಚ್ಚಳಿಯದೆ ಶೌರ್ಯ ಗಾಥೆಗಳಿಗೆ ಸಾಕ್ಷಿಯಾಗಿ ನಿಂತಿರುವಂತಹ ವಿಶೇಷವಾದ ಕೋಟೆಗೆ ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಜೊತೆಯಾಗಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಸಂದೇಶವನ್ನು ಕಳಿಸ್ತಾ ಇರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ, ಅದರ ಜೊತೆಗೆ ಗುಡ್ ಈವ್ನಿಂಗ್ ಅಂತ ಹೇಳುವಂತಹ ಸಮಯ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ನಿಮಗೂ ಕೂಡ ಶುಭ ಸಂಜೆ. ಅದರ ಜೊತೆಗೆ ಎಸ್ ರಾಜರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಲಕ್ಷ್ಮೀ ಚಂದ್ರಶೇಖರ್ ಅವರು ಕೂಡ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗುಡ್ ಈವ್ನಿಂಗ್, ಶುಭ ಸಂಜೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ. ಸುರನಿಗಮರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ತಲೆ ಕೆಡತೆ ಹುಡುಗಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಮ್ಯೂಸಿಕಲಿ ಮ್ಯಾಜಿಕಲಿ ಯಾವುದು ಕನ್ನಡ ಕಾಮನ್ ಬಿಲು ಎಫ್ ಎಂ ರೈನ್ಬೋ 5:21 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಶೇಷವಾದಂತಹ 4,000 ವರ್ಷಗಳ ಇತಿಹಾಸ ಇರುವಂತಹ ಕೋಟೆಗೆ ನಾನು ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಇದು ಹಿಮಾಚಲ ಪ್ರದೇಶದ ಕಾಂಗ್ರಾ ಅನ್ನುವಂತಹ ಜಿಲ್ಲೆಯಲ್ಲಿರುವಂತಹ ಕಾಂಗ್ರಾ ಕೋಟೆ ಭಾರತದಲ್ಲಿನ ಅತ್ಯಂತ ಹಳೆಯ ಹಾಗೆ ಪ್ರಭಾವಶಾಲಿ ಕೋಟೆಗಳಲ್ಲೊಂದಿದು. ನಾಗರಕೋಟೆ ಅಥವಾ ಕಾಂಗ್ರಾ ಕೋಟೆ ಅಂತ ಈ ಒಂದು ಕೋಟೆಯನ್ನು ಕರೆಯಲಾಗುತ್ತೆ. ಧೌಲಾಧರ್ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ, ಅಂದರೆ ಹಿಮಾಲಯದ ತಪ್ಪಲಿನಲ್ಲಿ, ಬಾನ್ಗಂಗಾ ಮತ್ತು ಮಾಂಜಿ ನದಿಗಳ ಸಂಗಮದ ಬಳಿ ಇತಿಹಾಸದ ಜೀವಂತ ಸಾಕ್ಷಿಯಾಗಿ ಕಂಗೊಳಿಸುವಂತಹ ಕೋಟೆ ಇದು ಹಿಮಾಚಲ ಪ್ರದೇಶದ ಕಾಂಗ್ರಾ ಕೋಟೆ. ಕಾಂಗ್ರಾ ಕೋಟೆ ಮೇಲ್ಭಾಗಕ್ಕೆ ಏರಿದ ತಕ್ಷಣ ಕಣ್ಣಿಗೆ ಬೀಳುವಂತಹ ದೃಶ್ಯ ಇದೆಯಲ್ಲ, ಇದೊಂದು ಕಾವ್ಯದಂತೆ ಮನಸ್ಸಿನಲ್ಲಿ ಸದಾಕಾಲ ಹರಿಯುವಂತಹ ಕಾವ್ಯವಾಗಿ ಉಳಿಯುತ್ತೆ. ಕಾರಣ ಹಿಮಾಲಯದ ಅಂಚಿನಲ್ಲಿ ಅಡಿಯಲ್ಲಿ ಇರುವಂತಹ ಈ ಒಂದು ಕೋಟೆ ಇದೆಯಲ್ಲ, ಶತಮಾನ ಇತಿಹಾಸ

ಕೆಲಸಗಳನ್ನು ಹೊತ್ತಿದ್ರೂ ಕೂಡ ಮೌನವಾಗಿ ನಿಂತಿರುವಂತಹ ಕೋಟೆ, ಕೆಳಗಡೆ ಹರಿಯುವಂತಹ ನದಿ, ಪ್ರಕೃತಿಯ ಸೌಂದರ್ಯ ಇವೆಲ್ಲವನ್ನು ತನ್ನದಾಗಿಸಿಕೊಂಡಿದೆ. ದೇವಾಲಯಗಳೊಂದಿಗೆ ಒಂದು ವಿಶೇಷವಾದ ಚಿತ್ರಪಟವನ್ನೇ ರೂಪಿಸುವಂತಹ ಕೋಟೆ ಇದು. ಸುತ್ತಾಡಿ ಪರ್ನಾಯಿ ಕೋಟೆಯನ್ನು ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಟ್ಯೂನ್ ಮಾಡಿರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕವನ ಬಿಲ್ಲು. ಮುಂದೆ ಇದೀಗ ಮೂಡಿ ಬರ್ತಾ ಇದೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಕೋಟಿಗೊಬ್ಬ, ಚಿತ್ರದ ಶೀರ್ಷಿಕೆ ಗೀತೆ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. 5:33 ಆಗಿದೆ. ವಿಶೇಷವಾದಂತಹ ಕಾಂಗ್ರಾ ಕೋಟೆಯ ಮೇಲ್ಭಾಗಕ್ಕೆ ಬಂದು ನಿಂತಿದ್ವಿ. ಕೋಟೆಯ ತಪ್ಪಲಿನಲ್ಲಿ ಹರಿಯೋದು 2 ನದಿಗಳು, ಬನ್ಗಂಗಾ ಹಾಗೆ ಮಾಂಜಿ ಎನ್ನುವಂತಹ ನದಿಗಳು. ಒಂದು ರೀತಿಯಲ್ಲಿ ಬೆಳ್ಳಿ ಪಟ್ಟಿಯಂತೆ ಕಂಗೊಳಿಸುತ್ತೆ. ನದಿ ತೀರದಲ್ಲಿರುವಂತಹ ಹಸಿರು ಕಾಡುಗಳು, ಹಬ್ಬ, ಆ ದೃಶ್ಯವನ್ನು ವಿವರಿಸೋದು ಅತ್ಯಂತ ಕಷ್ಟ. ಈ ಒಂದು ಕೋಟೆಯ ಸುತ್ತಮುತ್ತ ಆ ಪಕ್ಷಿಗಳ ಎಂಚರ ಕರರವ ಒಂದು ರೀತಿಯಲ್ಲಿ ಸಂಗೀತದಂತೆ ಶಾಂತ ಸ್ವರವನ್ನು ಮೂಡಿಸುತ್ತೆ ಅಂದರೆ ಬಹುಶಃ ತಪ್ಪಾಗಲಾರ್ದು. ಇದೇ ದೃಶ್ಯಪಟ್ಟಿಯಲ್ಲಿ ಅನೇಕ ಪೌರಾಣಿಕ ಕಥೆಗಳು ಹಾಗೆ ಭಕ್ತಿ ಭಾವನೆಯನ್ನು ಹೊತ್ತು ತರುವಂತಹ ದೇವಾಲಯಗಳು ಕೂಡ ಇದೆ. ಭೈರೂನ್ ದೇವಿಯ ದೇವಾಲಯ, ಅಂಬಿಕಾದೇವಿಯ ದೇವಾಲಯ ಹಾಗೂ ಸಮೀಪದಲ್ಲೇ ಪ್ರಸಿದ್ಧವಾಗಿರುವಂತಹ ಜ್ವಾಲಾದೇವಿಯ ದೇವಾಲಯಗಳ ದರ್ಶನವನ್ನು ಕೂಡ ನೀವು ಈ ಕೋಟೆಗೆ ಹೋದಾಗ ಮಾಡಬಹುದು. ಇತಿಹಾಸ, ಪ್ರಕೃತಿ ಹಾಗೆ ಆಧ್ಯಾತ್ಮಿಕತೆ ಅಪರೂಪದ ಒಂದು ಸಂಗಮ ಅಂದರೆ ಅದು ಈ ಕಾಂಗ್ರಾ ಕೋಟೆ. ಈ ಕಾಂಗ್ರಾ ಕೋಟೆಯ ಇತಿಹಾಸವನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಾಗಲೇ ನಾವು ಮಾತಾಡೋದು ಸರಿ, ಸುಮಾರು 4,000 ವರ್ಷಗಳ ಇತಿಹಾಸ ಇರುವಂತಹ ಕೋಟೆ ಇದು. ಇನ್ನಷ್ಟು ಮಾತಾಡೋಣ, ಕೇಳ್ತಾನೆ ಇರಿ. ಚುನ್ ಮಾಡ್ರಿ, ಇದು ಕನ್ನಡ ಕಾಮನಬಿಲ್ಲು FM ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

ಇದರ ನಿರ್ಮಾಣ ಕ್ರಿಸ್ತಪೂರ್ವ 11ರಿಂದ 9ನೇ ಶತಮಾನಗಳ ಅವಧಿಯಲ್ಲಿ ಆರಂಭವಾಗಿರಬಹುದು ಅಂತ ಹೇಳಿ ಅಂದಾಜು ಮಾಡಲಾಗುತ್ತೆ. ಇತಿಹಾಸಕಾರರು ಈ ಒಂದು ಸಮಯವನ್ನು ಈ ಕೋಟೆಗೆ ನೀಡುತ್ತಾರೆ. ಈ ಪ್ರದೇಶದ ಪ್ರಾಚೀನ ಇತಿಹಾಸಕ್ಕೆ ಮಹತ್ವದ ಆಧಾರ ಅಂತ ಹೇಳಿದ್ರೆ ಮಹಾಭಾರತದಲ್ಲಿಯೇ ತ್ರಿಗರ್ತ ರಾಜ್ಯದ ಉಲ್ಲೇಖ ಕಂಡುಬರುತ್ತೆ. ತ್ರಿಗರ್ತ ರಾಜ್ಯ ಈ ಕಾಂಗ್ರ ಪ್ರದೇಶವನ್ನು ಆಳಿದಂತಹ ಶಕ್ತಿಶಾಲಿ ಹಾಗೂ ಪ್ರಾಚೀನ ರಾಜವಂಶ. ಇಂದಿನ ಕಾಂಗ್ರ ಕೋಟೆ ಅವರ ಆಡಳಿತ ಕಾಲದಲ್ಲೇ ನಿರ್ಮಾಣವಾಗಿರಬಹುದು ಅಥವಾ ನಿರ್ಮಾಣದ ನಂತರ ನಿಧಾನವಾಗಿ ಅಲ್ಲಿಂದ ಇಲ್ಲಿಯವರೆಗೂ ವಿಸ್ತಾರವಾಗ್ತಾ ಬಂದಿರಬಹುದು ಅಂತ ಹೇಳಿ ಅಭಿಪ್ರಾಯವನ್ನು ಕೂಡ ಮಾಡಲಾಗುತ್ತೆ. ಕಾಲಕ್ರಮೇಣ ತ್ರಿಗರ್ತ ರಾಜವಂಶವು ಕುಲ್ಹೇಹರ್ ಹಾಗೆ ಕಾಟೂಚ್ ವಂಶವಾಗಿ ಪರಿಚಿತವಾಗುತ್ತೆ. ಅಲ್ಲಿಂದ ತದನಂತರ ಈ ವಂಶ ಭಾರತದಲ್ಲಿ ನಿರಂತರವಾಗಿ ಉಳಿದುಕೊಂಡು ಆ ಒಂದು ಕೋಟೆಯನ್ನೇ ಅಲ್ಲಿನ ತನ್ನ ಮುಖ್ಯ ಸ್ಥಾನವನ್ನಾಗಿ ಮಾಡಿಕೊಂಡು ತದನಂತರ ಆಳ್ತಾ ಬರುತ್ತೆ. ಕಾಂಗ್ರಾ ಕೋಟೆ ಈ ವಂಶದ ಶೌರ್ಯ, ಸ್ಥೈರ್ಯ, ಇತಿಹಾಸ, ಪರಂಪರೆ ಇದೆಲ್ಲಕ್ಕೂ ಸಾಕ್ಷಿಯಾಗಿರುವಂತಹ ವಿಶೇಷವಾದ ಕೋಟೆ ಇದು. ಇನ್ನಷ್ಟು ಮಾತಾಡೋಣ. ಟ್ಯೂನ್ ಮಾಡಿದ್ರಿ, ಕೇಳ್ತಾನೇರಿ ಕನ್ನಡ ಕಾವನ ಬಿಲ್ಲು. ನಾವಿದ್ದೀವಿ ನಾನ್ ಸ್ಟಾಪ್ ಸಂಚಯಲ್ಲಿ.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 5:53 ಆಗಿದೆ. ಕೇಳ್ತಾ ಇದ್ರಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿರುವಂತಹ ಜಾಗ ಅಂತ ಹೇಳಿದ್ರೆ ಅದು 463 ಎಕರೆ ಪ್ರದೇಶದಲ್ಲಿ ಹರಡಿರುವಂತಹ ಈ ಕಾಂಗ್ರಾ ಕೋಟೆ ಭಾರತದ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀನದಲ್ಲಿರುವಂತಹ ಈ ಕೋಟೆ ಜುಲೈನಿಂದ ಸೆಪ್ಟೆಂಬರ್ ತಿಂಗಳನ್ನು ಹೊರತುಪಡಿಸಿ ವರ್ಷದ ಮಿಕ್ಕೆಲ್ಲ ತಿಂಗಳಲ್ಲೂ ಕೂಡ ವೀಕ್ಷಿಸಲು ಅತ್ಯದ್ಭುತ. ಆ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಇರುವಂತಹ ಕಾರಣ ಈ ಒಂದು ಕೋಟೆಯನ್ನು ಮುಚ್ಚಲಾಗಿರುತ್ತೆ. ಅದೆಲ್ಲದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ 1905 ಸಂಭವಿಸಿದಂತಹ ಭೀಕರ ಭೂಕಂಪದಿಂದಾಗಿ ಕಾಂಗ್ರಾ ಕೋಟೆಗೆ ಅಪಾರ ಹಾನಿ ಕೂಡ ಉಂಟಾಯಿತು. ಹಾಗಾಗಿ ಒಂದಿಷ್ಟು ಅವಶೇಷಗಳನ್ನು ಕೂಡ ನೀವಿಲ್ಲಿ ನೋಡಬಹುದು. ಅಂದರೆ ದೇವಾಲಯದ ಅವಶೇಷಗಳು, ತದನಂತರ ಬ್ರಿಟಿಷ್ ಸಂರಕ್ಷಣಾ ಕ್ರಮಗಳನ್ನು ಕೂಡ ಕೈಗೊಂಡರು, ಸಂಪೂರ್ಣವಾಗಿ ಪುನರ್ ನಿರ್ಮಾಣಕ್ಕೆ ಕೂಡ ಮುಂದಾದರು. ಇದೆಲ್ಲದರ ನಡುವೆಯೂ ಕೂಡ ದೀರ್ಘ ವೈಭವ, ಇತಿಹಾಸ ಇವೆಲ್ಲವನ್ನು ಹೊಂದಿರುವಂತಹ ಈ ಒಂದು ಐತಿಹಾಸಿಕ ಕೋಟೆ ಒಂದಿಷ್ಟು ಅವಶೇಷಗಳಲ್ಲಿ ಇವತ್ತಿಗೂ ಕೂಡ ಉಳಿದಿದೆ. ಸಾಧ್ಯವಾದರೆ ಈ ಒಂದು ಪ್ರದೇಶವನ್ನು, ಈ ಒಂದು ಕಾಂಗ್ರಾ ಕೋಟೆಯನ್ನು ನೀವು ನೋಡಲೇಬೇಕು. ಹಿಮಾಚಲ ಪ್ರದೇಶಕ್ಕೆ ಹೋದಾಗ ಮಿಸ್ ಮಾಡಿದೆ ಅಂತ ಹೇಳ್ತಾ ಈ ಹೊತ್ತಿನ ಇವತ್ತಿನ ನಮ್ಮ ಈ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ ಜೆ ಪ್ರವೀಣ್ ಜೋಯ್ಸ್. ಸಂದೇಶವನ್ನು ಕಳಿಸಿರುವಂತಹ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಕೂಡ ಮತ್ತೊಮ್ಮೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದೀನಿ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡರವರು ಸಂದೇಶವನ್ನು ಕಳಿಸಿದ್ದಾರೆ. ಅದರ ಜೊತೆಯಾಗಿ ಶ್ರೀಧರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಅನಂತ್ ಕುಮಾರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಜೈಶ್ವರಿ ಗೋಪಾಲ್ ಕೃಷ್ಣರವರು ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಭಿನಂದನೆಗಳು. ಕಾರ್ಯಕ್ರಮನ ಕೊನೆ ಮಾಡೋಣ. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಇನ್ನೀಗ ಮುಡಿಬರ್ತಾ ಇದೆ ಶರಣ್ ಸುನಿತಾರ್ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ವಜ್ರಕಾಯ ಚಿತ್ರದಿಂದ.

0: ಸಂಜೆ ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
4: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
3: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
5: ಸಣ್ಣ ತೆರೆಯ ಧಾರಾವಾಹಿ ನೆನಪು,
3: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಪಾದಕರ ಡೈರಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವ ಹೆಸರು ಬಿವಿ ವೈಕುಂಠರಾಜು. ತಾಯ್ನಾಡು ಪತ್ರಿಕೆ ಮೂಲಕ ಮಿಂಚಿದ ಪ್ರತಿಭಾವಂತ ಪತ್ರಕರ್ತ. ವಾರಪತ್ರಿಕೆ ಅವರೇ ರೂಪಿಸಿದ ಭಿನ್ನ ಶೈಲಿಯ ಪತ್ರಿಕೆ. ಪ್ರಜಾವಾಣಿ, ಗೋಧೂಳಿ ಪತ್ರಿಕೆಗಳಲ್ಲಿ ಅವರು ಗಮನಾರ್ಹವಾಗಿ ಕೆಲಸ ಮಾಡಿದರು. ಕೃತಿಗಳನ್ನು ಬರೆದರು, ಅಂಕಣಗಳನ್ನು ಬರೆದರು. ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ನೇರ, ನಿಖರ, ಪ್ರಖರ ಅಂತ ಪ್ರಖ್ಯಾತರಾಗಿದ್ದರು ಬಿವಿ ವೈಕುಂಠರಾಜು. ಅವರ ಮಾತುಗಳನ್ನು ಕೇಳೋಣ.
1: ಗುಡ್ಡದ ರಂಗವ್ವನಹಳ್ಳಿ ಅಂತ ಅಂದರೆ ನಾನು ಓದಿದ್ದು ಆ ಹಳ್ಳಿಲೇ. ಪ್ರಾಥಮಿಕ 7ನೇ ತರಗತಿ ಅಂತ ಈಗೇನು ಹೇಳ್ತಾರೆ, 8ನೇ ತರಗತಿ ಯಾವಾಗ ಮಿಡ್ಲ್ ಸ್ಕೂಲ್ ಅಂತ ಇತ್ತು ಅಲ್ಲಿವರೆಗೆ. ಅದು ಪಕ್ಕ ಬರಳು ಸೀಮೆ, ಕೆಂಪು ಧೂಳುಮಯ, 500-600 ಮನೆ ಇರೋವಂಥ ಹಳ್ಳಿಲಿ ಇದ್ದದ್ದು 3-4 ಮರ ಮಾತ್ರ. ಊರಿನ ಹೊರಗಡೆ ಮರ ಇರ್ತದೆ, ಊರಿನಲ್ಲಿ ಬೆಳೆಸ್ಬೇಕು ಅನ್ನೋದಿಲ್ಲ. ಅದು ಯಾತಕ್ಕಿಲ್ಲ ಅನಿಸ್ತಿತ್ತು, ನನಗೆ ಗೊತ್ತಿಲ್ಲ ಯಾಕೆ ಹೀಗೆ ಅನ್ನಿಸ್ತಾ ಇತ್ತು ಅಂತ. ಒಂದು ಸರಿ ಶಾಲೆಯಲ್ಲಿ ಪಕ್ಕದಲ್ಲಿ ಕೂತಿದ್ದವನಿಗೆ ಮನೆ ಮುಂದೆ ಯಾವುದೋ ತೋಟದ ವಿಷಯ ಪಾಠ ಆಯಿತು, ಮನೆ ಮುಂದೆ ಗಿಡಗಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂದೆ. ಹ್ಞೂ ನಕ್ಬಿಟ್ಟು ಹೋ ಹೋ ಹೋ ಅಂತ. ಆಮೇಲೆ ಕ್ಲಾಸ್ ಬಿಟ್ಟ ಮೇಲೆ ಏನು ಮನೆ ಮುಂದೆ ಗಿಡಗಳಿರಬೇಕಂತೆ ಅಂತ ಅಂದರೆ ಅಲ್ಲಿ ಎರಡು ಸ್ಥಿತಿ. ಒಂದು, ಆ ರೀತಿಯ ಗಿಡಗಳು ಮರಗಳು ಇರಬೇಕು ಅನ್ನೋದು ಅಗತ್ಯ ಅವ್ರಿಗೆ ಕಂಡುಬರ್ತಿರಲ್ಲ. ಎರಡನೇದು, ಕುಡಿಯೋ ನೀರೇ ಇಲ್ದಿರೋವಾಗ ಗಿಡಗಳು ಬೆಳೆಸೋದು ಹೇಗೆ ಅನ್ನೋಂಥದ್ದು. ಹೀಗಾಗಿ ಘಟನೆ ಅದನ್ನು ಚೆನ್ನಾಗಿ ಜ್ಞಾಪಕ ಬಂದು ಇವತ್ತು ಜ್ಞಾಪಕದಲ್ಲಿದೆ. ಎರಡನೇದೇನೆಂದರೆ, ಸ್ವಾತಂತ್ರ್ಯ ಬಂದಾಗ ನನಗೆ 10 ವರ್ಷ. ಸ್ವಾತಂತ್ರ್ಯ ಬಂದ ನಂತರ ಇದ್ದಕ್ಕಿದ್ದ ಹಾಗೆ ಚಟುವಟಿಕೆಗಳು ರಾಷ್ಟ್ರದ ಎಲ್ಲ ಕಡೆ ಗ್ರಾಮಗಳಲ್ಲಿ ನಡೆಯೋಕೆ ಪ್ರಾರಂಭ ಆದವು. ಒಬ್ಬರು ರಾಮಚಂದ್ರ ರೆಡ್ಡಿ ಅಂತ, ಅವರು ಇಂಜಿನಿಯರಿಂಗ್ ಓದ್ತಾಯಿದ್ರು. ಅವರು ಕೆಲವು ಪುಸ್ತಕಗಳನ್ನು ಚಿತ್ರದುರ್ಗದಲ್ಲಿ ಸಂಗ್ರಹಿಸಿ ಅಲ್ಲೊಂದು ಸಣ್ಣ ಲೈಬ್ರರಿ ಶುರು ಮಾಡಿದರು. ನನಗೆ ಆ ಪುಸ್ತಕಗಳು ಓದೋದೇ ಕೆಲಸ. ಅಂದರೆ ಬೇರೆ ಹುಡುಗರ ಜೊತೆ ಆಟ ಪಾಠ ಇದು ಯಾವುದು ನನಗೆ ಗೊತ್ತಿಲ್ಲ. ಹುಡುಗರು ನಾನು ಪ್ರತ್ಯೇಕ ಇಟ್ಟಿದ್ದರು. ಯಾಕೆ ಅಂದರೆ ಶಾಲೆಯಲ್ಲಿ ಮಾಸ್ತರು ಬುದ್ಧಿವಂತ ಅಂತಿದ್ರಲ್ಲ, ಒಬ್ಬನು ಬುದ್ಧಿವಂತ ಅಂದರೆ ಬೇರೆ ಹುಡುಗರು ಸಹಿಸ್ಕೊಳ್ಳಲ್ಲ. ಹೀಗಾಗಿ ನಾನು ಪ್ರತ್ಯೇಕವಾಗಿ ಬೆಳೆಯೋಕ್ಕಾದಾಗಾಯಿತು.

0: ಕತ್ತಲು ರಾತ್ರಿ ಆದರೆ ದೀಪ ಇಲ್ಲ, ನಕ್ಷತ್ರಗಳೇ ನಮಗೆ ಬೆಳಕು ನೀಡಬೇಕು, ಮಾತಾಡುವಾಗಲೂ ಯಕ್ಷಲೋಕ ಅದು ಇದು ಅಂದರೆ ಅದೇ ಅನ್ನಿಸ್ತಾ ಇತ್ತು. ಆ ರೀತಿ ವಾತಾವರಣದಲ್ಲಿ ನಾನು ಬೆಳೆದನು. ಚಿತ್ರದುರ್ಗ SSLC ಇಂಟರ್ಮೀಡಿಯೇಟು, ಅಲ್ಲಿ ಜಿಲ್ಲಾ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳಿದ್ವು. ಆಗಲೇ ರಾಮಾಯಣ ದರ್ಶನ ನಾನು ಓದಿದ್ದು, ಅಂದರೆ ಲೈಬ್ರರಿಯಲ್ಲೇ ಕೂತು ಓದಬೇಕಾಗಿತ್ತು, ಯಾಕಂದರೆ ಕೊಂಡ್ಕೊಳ್ಳೋಕೆ ಶಕ್ತಿ ಇಲ್ಲ. ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ SR ರಾಮಸ್ವಾಮಿ ಅಂತ ಇಂಗ್ಲೀಷ್ ಪ್ರೊಫೆಸರ್ ರಿಟೈರ್ ಆದರು, ಅವರು ನಮಗೆ ಇಂಗ್ಲೀಷ್ ಟೀಚರು. ಅಂದರೆ ಅಲ್ಲೇ ನಾನು ಕನ್ನಡ ಆಂಧ್ರಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು, ಮೈಸೂರಿಗೆ ಹೋದೆ. ಹಿಂದಿನ ಕಾಲದ ಗುರುಗಳು ಅನ್ಬಹುದಂಥ ಪ್ರೊಫೆಸರ್ DL ನರಸಿಂಹಾಚಾರ್ಯ ಸಿಕ್ಕಿದ್ರು. ಗಂಡು ಮಕ್ಕಳು ಇರಲಿಲ್ಲ ಅವ್ರಿಗೆ, ನನ್ನನ್ನು ಒಂದು ರೀತಿ ಸಾಕು ಮಗನ ಥರ ನೋಡಿಕೊಂಡ್ರು. ನಮ್ಮ ಸಂಪತ್ ಅಂತ ಒಬ್ಬರು ಮೇಷ್ಟಿದ್ರು, ಅವರು ಯಾರಿಗಾರು ಪರಿಚಯ ಮಾಡಬೇಕಾದ್ರೆ ವೈಕುಂಠರಾಜು DL ಸಾಕು ಮಗ ಅನ್ನೋರು. ಅಥವಾ ತಾನೇ ತಾನಾಗಿ ಕೆಲವು ಸನ್ನಿವೇಶಗಳು ಒದಗಿ ಬಂದವು. ಚಿತ್ರದುರ್ಗದಲ್ಲಿ ಓದೋವಾಗ ನಾಡದ ಕಂಪ್ನಿಗಳು ಬರವು, ಗುಬ್ಬಿ ಕಂಪ್ನಿ, ಹಿರಣ್ಯದವ್ರ ಕಂಪ್ನಿ, ಸುಬ್ಬಯ್ಯನಾಡು ಕಂಪ್ನಿ, ಗೋಗಾ ಕಂಪ್ನಿ ಎಲ್ಲನು. ಅದೇನು ಅವಳನ್ನ ರಾತ್ರಿ ನಮ್ಮ ಅಪ್ಪ ಬೈತಾಯಿದ್ರು, ಕಳತಂದಲ್ಲಿ ಹೋಗಿ ನೋಡಿ ಬೈದು ರಾತ್ರಿ ಮಾಡಿ ಹತ್ತಿ ಮಲಗಿ ಬೆಳಗ್ಗೆ ಬೈಸ್ಕೊಳ್ಳೋದು ನಡೀತಾ ಇತ್ತು. ಹೀಗಾಗಿ ರಂಗಭೂಮಿಯಲ್ಲಿ ಆಸಕ್ತಿ ಬಂತು. ಚಲನಚಿತ್ರ ಅಂತೂ ಎಲ್ರಿಗೂ ಆಸಕ್ತಿ. ಅವಾಗ ನಮ್ಮ ಕಡೆ ಹೆಚ್ಚು ತೆಲುಗುನೂ ಬರ್ತಾಯಿದ್ವು, ಕನ್ನಡದ್ದು. ಹೈಸ್ಕೂಲಲ್ಲಿ ಓದಬೇಕಾದ್ರೆ ಅಲ್ಲೊಂದು ಅಂಗಡಿಯಲ್ಲಿ ವಿಶ್ವ ಕರ್ನಾಟಕ ತರಿಸೋರು, ಪತ್ರಿಕೆ ಓದೋ ಅಭ್ಯಾಸ ಬೆಳೀತು. ದಿವಂಗತ ಶೇಷಪ್ಪದವ್ರ ಕಿಡಿ ಬರ್ತಾಯಿತ್ತು, ಆ ಕಿಡಿಲಿ ಬಹಳ ತೀಕ್ಷ್ಣವಾದಂಥ ಬರಹ. ಹೇಗೆ ಅಂದರೆ, ಈಗ ಸಾವುಕಾರ ಚೆನ್ನಯ್ಯ ನಾನು ಕಿಡಿ ಓದಲ್ಲ ಅಂದರೆ, ಅದಕ್ಕೆ ಶೇಷಪ್ಪ ರಿಯಾಕ್ಟ್ ಮಾಡಿದ ರೀತಿ ಅಂದರೆ, ಹೌದು ನಿಮ್ಗೆ ಓದೋಕೆ ಬರಲ್ಲ, ಯಾರ ಥರ ಓದಿಸ್ಕೊಳ್ಳಿ ಅಂತ. ಈ ಥರ ಆಗಿ ಅದು ಒಂದು ರೀತಿ ಪತ್ರಿಕೋದ್ಯಮ ಇದ ರಕ್ತದಲ್ಲೇ ಬರೆದುಕೊಂಡು ತಂದಬೇಕು. ಮೈಸೂರಿಗೆ ಹೋದಾಗ ಅಲ್ಲಿ ಮಾದರಿ ಲೋಕಸಭೆ, ಅಲ್ಲಿ ನಾನು ವಿಪ್, ಚೀಫ್ ವಿಪ್. ಇದು ಆನರ್ಸ್ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಒಂದು ಕೈ ಬರಹದ ಮಾಸಿಕ. ಹೀಗೆ ಆಸಕ್ತಿ ಅದು ಹೇಗೆ ಅಂತ ಹೇಳೋದಕ್ಕಿಂತ ಅದೇ ಆಗಾಗ ಬಂತು, ಅದರಿಂದ ಪತ್ರಿಕೋದ್ಯಮದಲ್ಲೇ ಅಂತ. ಜೊತೆಗೆ ಒಂದು ವರ್ಷ ನಾನು ಕಾಲೇಜಿನ ಲೆಕ್ಚರ್ ಆಗಿದ್ದೆ. ಆವಾಗ ಲೆಕ್ಚರ್ಗಳಂದರೆ ಬರೀ ಸ್ಯಾಲ್ರಿಗಳು, ಕನ್ಫರ್ಮೇಷನ್ನು, ಟೆಂಪರರಿ ಸರ್ವಿಸ್ ಕಂಡೀಷನ್ಸ್ ಇವೇನೆ, ಇದೇನೆಲ್ಲ ಕೊಳತೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಪತ್ರಿಕೋದ್ಯಮ ಅಂತ ಅಲ್ಲೇ ನನಗೆ ಮಳೆತದ್ದು. ಆಮೇಲೆ ಸಿಗಲಿಲ್ಲ ಪ್ರಜಾವಣೆಯಲ್ಲಿ ನೇರವಾಗಿ, ತಾಯ್ನಾಡಲ್ಲಿ ಸಿಕ್ತು, 2 ವರ್ಷ ಕೆಲಸ ಮಾಡಿದೆ. ಹೀಗೆ ಯಾವ್ಯಾವುದೋ ಕಾರಣದಿಂದ ಚಲನಚಿತ್ರ, ರಂಗಭೂಮಿ, ಸಾಹಿತ್ಯ ಹೀಗೆ ಆಸಕ್ತಿ ಉಳಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ BV ವೈಕುಂಠರಾಜು ಅವರ ಮಾತುಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ ಡಾ AS ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮರಬಿಲು. ಇನ್ನೀಗ ಆಲಿಸೋಣ ಸಂಸ್ಕೃತದಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ವಂದನಾ ಕಶ್ಯಪಃ. ಆದೌ ಮುಖ್ಯ ವಾರ್ತಾ. ಕರ್ನಾಟಕಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಪದಾತ್ ಔಪಚಾರಿಕ ರೂಪೇಣ ತ್ಯಾಗಪತ್ರಂ ಪ್ರದತ್ತವಾನ್. ಡಿಕೆ ಶಿವಕುಮಾರ ನೂತನ ಮುಖ್ಯಮಂತ್ರಿತ್ವೇನ ಪದಭಾರಂ ಗ್ರಹಿಷ್ಯತಿ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ಸಿಕ್ಕಿಂ ಆರಕ್ಷಕ ದಲಾಯ ರಾಷ್ಟ್ರಪತಿ ಧ್ವಜ ಸಮ್ಮಾನಂ ಪ್ರದತ್ತವತಿ. ಅತ್ರಾಂತರೆ ಸಿಕ್ಕಿಂ ರಾಜ್ಯಂ ಪೂರ್ಣ ಸಾಕ್ಷರ ರಾಜ್ಯತ್ವೇನ ಘೋಷಿತಂ. ಹೋರ್ಮುಜ ಜಲಡಮರು ಮಧ್ಯಸ್ಯ ಸಮೀಪೆ ಆಕ್ರಮಣಾಂತರಂ ಅಮೆರಿಕಾ ಇರಾನ ದೇಶಯೋ ಮಧ್ಯೆ ಅವಸಾದ ವರ್ತಿರ. ಗೃಹಮಂತ್ರಿ ಅಮಿತ್ ಶಾಹ ಗಾಂಧಿನಗರೆ ಜನಸಭಾಯಾಂ ಅವೈಧ ಪ್ರವಾಸಿನಾಂ ದೇಶಾತ್ ನಿಷ್ಕಾಸನಾರ್ಥಂ ಸರ್ವಕಾರಸ್ಯ ದೃಢ ಸಂಕಲ್ಪಂ ಪುನಃ ಪ್ರತ್ಯಪಾದಯತ್. ಅಪಿ ಚ ಬ್ಯಾಡ್ಮಿಂಟನ್ ಪ್ರತಿಸ್ಪರ್ಧಾಯಾಂ ಪಿ ವಿ ಸಿಂಧು ತಥಾ ಚ ಲಕ್ಷ್ಯ ಸೇನಃ ಸಿಂಗಾಪುರ ಓಪನ್ ಇತ್ಯಸ್ಯ ಪ್ರಾಗುಪಾಂತ್ಯ ಚಕ್ರೆ ಪ್ರವಿಷ್ಟವಂತೌ. ಅಥ ವಾರ್ತಾಃ ವಿಸ್ತರೇಣ. ಕರ್ನಾಟಕಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತ್ಯಸೌ ಅದ್ಯ ಲೋಕಭವನೆ ರಾಜ್ಯಪಾಲಸ್ಯ ಸಚಿವಾಯ ಔಪಚಾರಿಕರೂಪೇಣ ಸ್ವಕೀಯಂ ತ್ಯಾಗಪತ್ರಂ ಸಮರ್ಪಿತವಾನ್. ವಾರ್ತಾಹರಾನ್ ಸಂಬೋಧಯನ್ ಸಹ ಸ್ವಯಂ ಪ್ರಮಾಣಿತವಾನ್ ಯತ್ ತ್ಯಾಗಪತ್ರಂ ಸಚಿವಾಯ ಔಪಚಾರಿಕರೂಪೇಣ ಪ್ರದತ್ತಮಿತಿ. ಅತ್ರಾವಸರೆ ಸಹ ರಾಜ್ಯಪಾಲಂ ನೂತನ ಮುಖ್ಯಮಂತ್ರಿಣಃ ಪದಭಾರಂ ಗ್ರಹಣಾಯ ಆಮಂತ್ರಯಿತುಂ ಸಾಗ್ರಹಂ ನಿವೇದಿತವಾನ್. ಯತೋ ಹಿ ವಿಧಾನಸಭಾಯಾಂ ಷಟತ್ರಿಂಶದಧಿಕ ಏಕಶತಾತ್ ಅಧಿಕ ವಿಧಾಯಕಾನಾಂ ಸಮರ್ಥನ ಸಹಚಾರೇಣ ಕಾಂಗ್ರೆಸ್ ದಲಸ್ಯ ಪೂರ್ಣ ಬಹುಮತಂ ವರ್ತತೆ. ತೇನ ಸೂಚಿತಂ ಯತ್ ಕಾಂಗ್ರೆಸ್ ಉಚ್ಚಾಧಿಕಾರಿಭಿಃ ತಸ್ಮೈ ರಾಜ್ಯಸಭಾಯಾಃ ಸದಸ್ಯತಾ ಪ್ರಸ್ತಾವಿತಾ ಆಸೀತ್. ಪರಂಚ ಸಹ ರಾಷ್ಟ್ರೀಯ ರಾಜ್ಯತೀನ ಸ್ವಕೀಯಾಂ ಅರುಚಿಂ ಪ್ರಕಟಯನ್ ಪ್ರೋಕ್ತವಾನ್ ಯತ್ ಸಹ ರಾಜ್ಯಸ್ಯ ಜನಾನಾಂ ಕೃತೆ ಏವ ನಿರಂತರಂ ಕಾರ್ಯಂ ಕರಿಷ್ಯತಿ. ಸಿದ್ದರಾಮಯ್ಯ ಇತ್ಯೇಷಃ ತ್ರಯೋವಿಂಶತ್ಯಧಿಕ ದ್ವಿಸಹಸ್ರತಮೆ ವರ್ಷೆ ದ್ವಿತೀಯವಾರಂ ಕರ್ನಾಟಕಸ್ಯ ಮುಖ್ಯಮಂತ್ರಿ ಸಂಜಾತಃ. ಇತಃ ಪೂರ್ವಂ ಸಹ ತ್ರಯೋದಶಾತ್ ಅಷ್ಟಾದಶಂ ಯಾವತ್ ಮುಖ್ಯಮಂತ್ರಿತ್ವೇನ ಕಾರ್ಯಂ ಅಕರೋತ್. ಸಹ ರಾಜ್ಯೆ ಅಷ್ಟ ವರ್ಷಾಣಾಂ ಕಾರ್ಯಕಾಲದ್ವಯಂ ಪೂರಯಿತ್ವಾ ಸರ್ವಾಧಿಕ ಸಮಯಮುಪವಿಶತ ಮುಖ್ಯಮಂತ್ರಿತ್ವೇನ ಗೌರವಂ ಅರ್ಜಿತವಾನ್. ಮುಖ್ಯಮಂತ್ರಿತ್ವೇನ ವಿತ್ತಮಂತ್ರಿತ್ವೇನ ಚ ತೇನ ರಾಜ್ಯಸ್ಯ ಸಪ್ತದಶ ಆಯವ್ಯಯಕಾನಿ ಉಪಸ್ಥಾಪಿತಾನಿ. ತಸ್ಯ ತ್ಯಾಗಪತ್ರೇಣ ರಾಜ್ಯೆ ಸುದೀರ್ಘಕಾಲತಃ ಜಾಯಮಾನಃ ಸತ್ತಾ ಸಂಘರ್ಷಃ ಸಮಾಪ್ತಃ. ಅತ್ರಾಂತರೆ ರಾಜ್ಯಸ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ ಕರ್ನಾಟಕ ಕಾಂಗ್ರೆಸ್ ದಲಸ್ಯ ವರಿಷ್ಠತಮೇಷು ನೇತೃಸು ಕಶ್ಚನ ಪ್ರಮುಖ ಅಸ್ತಿ.

ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಟ್ಯೂನ್ ಮಾಡಿದ್ದೀರಿ. ನಾನು ನಿಮ್ಮ ಆರ್ಜೆ ರಮ್ಯಾ. ಮೆಸೇಜ್ ನಲ್ಲಿ ನಗು ಅಥವಾ ಅಳು ಎರಡನ್ನು ತೋರಿಸೋದಕ್ಕೆ ಒಂದು ಎಮೋಜಿ ಇದ್ರೆ ಸಾಕಲ್ವಾ? ಆದರೆ ನೇರವಾಗಿ ಮಾತಾಡಿದಾಗ ಕಣ್ಣುಗಳು ಮನಸ್ಸಿನ ಕನ್ನಡಿಯಂತೆ ಕೆಲಸ ಮಾಡುತ್ತೆ. ಒಬ್ಬರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದಾಗ ಸಿಗುವಂತ ಆಪ್ತತೆ ಸಾವಿರ ಮೆಸೇಜ್ಗಳು ಟೈಪ್ ಮಾಡಿದ್ರು ಸಿಗದು. ಪದಗಳಿಗಿಂತ ಪದವನ್ನ ಹೇಳೋ ರೀತಿ ಬಹಳ ಮುಖ್ಯ. ತಾಂತ್ರಿಕ ಯುಗದಲ್ಲಿ ಧ್ವನಿ ಕೂಡ ಡಿಜಿಟಲ್ ಆಗಿದೆ. ಆದರೆ ಎದುರು ಕುಳಿತು ಆಡುವ ಮಾತಿನ ಕಂಪನಗಳು ಎದುರಿಗೆ ಇರುವವರ ಹೃದಯಕ್ಕೆ ನೇರವಾಗಿ ತಟ್ಟುತ್ತೆ. ಅಲ್ಲಿರುವ ಕಾಳಜಿ, ಪ್ರೀತಿ, ನೋವು ಧ್ವನಿಯ ಏರಿಳಿತದಲ್ಲೇ ವ್ಯಕ್ತವಾಗುತ್ತೆ. ಹಾಗಾಗಿ ಮನಸ್ಸುಗಳ ಮಾತು ಮಧುರವಾಗಿ ಕೇಳಿಸಬೇಕು ಅಂತ ಹೇಳಿದ್ರೆ ಮನಸ್ಸಿನ ಜೊತೆ ಮನಸ್ಸಿನಿಂದ ಮಾತಾಡಬೇಕು.

ಮೆಸೇಜ್ನಲ್ಲಿ ನಾನಿದ್ದೀನಿ ಅಂತ ಟೈಪ್ ಮಾಡೋದು ಸುಲಭ, ಆದರೆ ನಿಜಕ್ಕೂ ಒಬ್ರು ಸಂಕಟದಲ್ಲಿದ್ದಾಗ ಅವರ ಕೈ ಹಿಡಿದು ಅವರ ಹೆಗಲ ಮೇಲೆ ಕೈ ಹಾಕಿ ನಾನಿದ್ದೇನೆ ಅಂತ ಹೇಳೋ ಅಂತ ಕ್ಷಣ ಇದೆಯಲ್ಲ, ಆ ಕ್ಷಣದ ಮೌನ ಸ್ಪರ್ಶ ಜಗತ್ತಿನ ಎಲ್ಲ ಟೆಕ್ನಾಲಜಿಗಳಿಗಿಂತಲೂ ದೊಡ್ಡ ಮದ್ದಾಗುತ್ತೆ. ಅಂತಹ ಮಾನಸಿಕ ಮದ್ದು ಮನಸ್ಸಿನ ಮಾತಿನಲ್ಲಿರುತ್ತೆ. ಅದಕ್ಕಾಗಿಯೇ ಹೇಳೋದು, ಮನಸ್ಸುಗಳ ಮಾತು ಮಧುರ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ.
4: ಇದು ಎಫ್ಎಂ ರೇನ್ಬೋ ಕನ್ನಡ ಕಾವನವಿಲು. ಸಮಯ ಆಗಿದೆ 6:59. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ವಾರ್ತಾ ಸಂಚಿಕೆ.
5: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನಕ್ಕೆ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ.
6: ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ. ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ ಅವಾಗ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳಿದ್ದೆ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರಿತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. 2023 ಇಲ್ಲಿವರೆಗೆ ಇರತಕ್ಕಂಥ ಸರ್ಕಾರ ಸಮಾನ ಅವಕಾಶಗಳು, ಸಮಾನತೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನು ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಸಂತೃಪ್ತಿಯನ್ನು ಕೊಟ್ಟಿರತಕ್ಕಂಥ ವಿಚಾರ.
5: ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 2 ವರ್ಷ ಅವಧಿಯಿದ್ದು ಅಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿದ್ದರಾಮಯ್ಯ ಅವರು, ಈ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆ ಮತ್ತು ವರಿಷ್ಠರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ತಮ್ಮ ರಾಜಕೀಯ ಜೀವನ ಹಾಗೂ ನಡೆದು ಬಂದ ಹಾದಿಯನ್ನ ಸ್ಮರಿಸಿದರು. ನಟ ರಾಜ್ಕುಮಾರ್ ಅಭಿಮಾನಿಗಳನ್ನು ದೇವರು ಎಂದು ಕರೆದಿದ್ದರು. ಅದೇ ರೀತಿ ಮತದಾರರೇ ತಮಗೆ ಅಭಿಮಾನಿ ದೇವರಾಗಿದ್ದಾರೆ. ಸಂವಿಧಾನವೇ ನಮ್ಮ ಧರ್ಮ ಎಂದು ತಿಳಿದಿದ್ದೇನೆ ಎಂದರು. 2006 ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಬಳಿಕ ಎಲ್ಲಾ ಕಾರ್ಯಕರ್ತರು, ಶಾಸಕರು, ಸಂಸದರು ಪ್ರೀತಿ ತೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ಗ್ಯಾರಂಟಿ ಯೋಜನೆ ಜಾರಿಯಾದ ಬಳಿಕ ಕರ್ನಾಟಕದ ಆದಾಯ ಮೊದಲ ಸ್ಥಾನದಲ್ಲಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿ ಬಳಿಕ ಎಲ್ಲಾ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ

0: ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏರ್ಪಡಿಸಿದ್ದ ಉಪಹಾರ ಕೂಟದಲ್ಲಿ ರಾಜೀನಾಮೆ ಘೋಷಿಸುವ ನಿರ್ಧಾರ ಪ್ರಕಟಿಸುತ್ತಿದ್ದಂತೆಯೇ ಇಡೀ ಸಚಿವ ಸಂಪುಟ ಭಾವುಕವಾಯಿತು ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವರು ಭಾವುಕರಾಗಿರುವುದನ್ನು ಕಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾವುಕರಾಗಿದ್ದರು. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ವರಿಷ್ಠರು ತಮಗೆ ತಿಳಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಉಪಹಾರ ಕೂಟದಲ್ಲಿ ಹೇಳಿದರು. ತಮ್ಮ ರಾಜಕೀಯ ಜೀವನ ಕೊನೆಗೊಂಡಿದೆ ಎಂದು ಭಾವಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮನ್ನು ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಂಪುಟಕ್ಕೆ ಸೇರ್ಪಡೆಗೊಳಿಸಿದರು ಎಂದು ಸ್ಮರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷದ ಮೇಲೋ ಹಾಗೂ ಕರ್ನಾಟಕದ ಚುನಾವಣಾ ರಾಜಕಾರಣದ ಮೇಲೆ ಪರಿಣಾಮ ಬೀರಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಹಿಂದುಳಿದವರಿಗೆ ನಂಬಿಕೆ ದ್ರೋಹವಾಗಿದೆ ಎಂದು ತಿಳಿಸಿದ್ದಾರೆ. ಹೊಸದಾಗಿ ಯಾರು ಮುಖ್ಯಮಂತ್ರಿಯಾಗಿ ಬಂದರೂ ಅದು ಕನ್ನಡಿಗರಿಗೆ ಅಥವಾ ಕರ್ನಾಟಕಕ್ಕೆ ಪ್ರಯೋಜನವಿಲ್ಲ ಎಂದು ಬಿಜೆಪಿ ರಾಜ್ಯ ಘಟಕ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಬಡವರು, ಕಾರ್ಮಿಕರು, ರೈತರು, ಯುವಕರು, ಮಹಿಳೆಯರು, ದೀನ ದಲಿತರು ಮತ್ತು ಹಿಂದುಳಿದವರನ್ನು ಘೋಷಿಸುವ ಮೂಲಕ ಸರ್ಕಾರವನ್ನು ನಡೆಸುವ ಈ ಜನರ ಪ್ರವೃತ್ತಿ ನಿರಂತರವಾಗಿ ಮುಂದುವರಿಯಲಿದೆ ಎಂದು ತಿಳಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಎದುರಾದ ಕ್ಷಣದಲ್ಲಿ ಅಧಿಕಾರದ ಕೊನೆಯ ದಿನಗಳಲ್ಲಿ ತರಾತುರಿಯಲ್ಲಿ ಜಾತಿ ಜನಗಣತಿ ವರದಿ ಸ್ವೀಕರಿಸುವುದು, ಅದರ ಮಾಹಿತಿಯನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವಿಫಲವಾಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣ ಇಲ್ಲ ಎಂದು ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಅವರು ಬಳಿಕ ದಾವಣಗೆರೆಯಲ್ಲಿರುವ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಭಾಗಿಯಾಗಲಿದ್ದಾರೆ. ಕಾಲೇಜಿನಲ್ಲಿ ಓದಿದ 1,500ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟಪತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ವನ ಉದ್ಘಾಟಿಸಲಿದ್ದಾರೆ. ಅಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯಕ್ಕೂ ಭೇಟಿ ನೀಡಲಿದ್ದಾರೆ. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮರಿ ಹೆಣ್ಣಾಗಿದ್ದಲ್ಲಿ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರಿಡಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಕಳೆದ ಬಾರಿ ಇದೇ ನೀರಾನೆ ಜನ್ಮ ನೀಡಿದ್ದ ಮರಿ ಸೋಂಕಿನಿಂದ ಮೃತಪಟ್ಟಿತ್ತು. ಈ ನಿಟ್ಟನಲ್ಲಿ ಮರಿಯ ಆರೋಗ್ಯದ ಬಗ್ಗೆ ಸತತ ನಿಗಾ ಇಟ್ಟು ಯಾವುದೇ ಸೋಂಕು ತಗುಲದಂತೆ ಕಟ್ಟುನಿಟ್ಟಾಗಿ ಕಾರ್ಯಾಚರಣೆ ಮಾನದಂಡಗಳನ್ನು ಅನುಸರಿಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ನಾಳೆಯಿಂದ ಇದೇ 31ರವರೆಗೆ ಮಂಗಳೂರಿನ ಬ್ಲೂ ಬೇ ತಣ್ಣೀರು ಬಾವಿ ಎಕೋ ಬೀಚ್ನಲ್ಲಿ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ನಡೆಯಲಿದೆ. ವಿವಿಧ ರಾಜ್ಯಗಳ ಸುಮಾರು 80ಕ್ಕೂ ಹೆಚ್ಚು ಸರ್ಫರ್ಗಳು ಭಾಗವಹಿಸಲಿದ್ದಾರೆ. ಈ ವರ್ಷದ ಕೊನೆಯ ವೇಳೆಗೆ ಐಚಿ ನೊಗೋಯೋ ಏಷ್ಯನ್ ಕ್ರೀಡಾಕೂಟದಲ್ಲಿ ಸರ್ಫಿಂಗ್ ಚೊಚ್ಚಲ ಪ್ರವೇಶಕ್ಕೆ ಸಿದ್ದತೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರೀಡಾಕೂಟ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಪುರುಷರ ಓಪನ್, ಮಹಿಳಾ ಓಪನ್, 18 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರ ವಿಭಾಗಗಳಲ್ಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಗೋವಾದ ಸರ್ಫರ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಾಳೆ ಭೇಟಿ ನೀಡಲಿದ್ದಾರೆ. ಭಾನುವಾರ ಭಟ್ಕಳದ ಶಿರಾಲಿ ಬಳಿ ಚಿಪ್ಪಿಕಲ್ಲು ತೆಗೆಯುವ ಉಂಟಾದ ದುರಂತದಲ್ಲಿ ಮೃತರಾದ ಸಂತ್ರಸ್ತ ಕುಟುಂಬವನ್ನು ಭೇಟಿಯಾಗಿ ಉಭಯ ನಾಯಕರು ಸಾಂತ್ವನ ಹೇಳಲಿದ್ದಾರೆ. ನಂತರ ಮುರಿನಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ನಡೆಯುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ನಡುವೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಾದ್ಯಂತ ತಾತ್ಕಾಲಿಕವಾಗಿ ಮದ್ಯ ನಿಷೇಧ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಮಯ ಆರ್ಗಂಟೆ 51 ನಿಮಿಷ. ಇನ್ನೀಗ ಶುರುವಾಗಲಿದೆ ವಿಶೇಷ ಪಯಣ. ಇದು ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಗುರುವಾರ ಸಂಜೆನ ಹೊರಟಿದೆ ಹಾಡು ಪವರ್ ಚಿತ್ರದಿಂದ ಅದ್ಭುತವಾದ ಹಾಡುಗಳೊಂದಿಗೆ. ಈ ಹೊತ್ತು ಸನ್ಸೆಟ್ ಸುರಭಿಯಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಚೆ ಪ್ರವೀಣ್ ಜೋಯಿಸ್.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಸಮಯ 7 ಗಂಟೆ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಕನ್ನಡ ಸೂಪರ್ ಹಿಟ್ ಚಿತ್ರಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಏನೇಕ ಮೂಡಿ ಬರಲಿದೆ ಬಚ್ಚನ್ ಚಿತ್ರದಿಂದ. ಹಲೋ ಹಲೋ ಕವಿರಾಜ್ರವರ ಸಾಹಿತ್ಯ, ಹರಿಕೃಷ್ಣರವರ ಸಂಗೀತ ಸಂಯೋಜನೆಯಲ್ಲಿ

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾವನ ಲವ್ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮುಂದೆ ಇದೀಗ ಮೂಡಿ ಬರ್ತಾ ಇದೆ ನವೀನ್ ಸಜ್ಜುರವರ ಧ್ವನಿಯಲ್ಲಿ ಮುಂದಿನ ಗೀತೆ. ಇದು ಲೂಸಿಯಾ ಚಿತ್ರದಿಂದ ಪೂರ್ಣಚಂದ್ರ ತೇಜಸ್ವಿರವರ ಸಾಹಿತ್ಯ ಸಂಗೀತದಲ್ಲಿ ಜಮ ಜಮಜಾ.

ಇದು ಸನ್ಸೆಟ್ ಸುರಭಿ ಕಾರ್ಯಕ್ರಮ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳು. ಅದ್ಭುತವಾದ ಹಾಡುಗಳು ಒಂದು ಸಂದೇಶವನ್ನು ಕಳಿಸ್ತಿದ್ದಾರೆ ಕಿಶನ್ ರೋಷನ್ರವರು. ಹಾಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ವಾಣಿಶ್ರೀರವರು ಕಾರ್ಯಕ್ರಮದಲ್ಲಿ ಅದ್ಭುತವಾದ ಹಾಡುಗಳು ಅಂತಾರೆ ಕೆ ಎನ್ ನಾಗರಾಜ್ರವರು. ಧನ್ಯವಾದಗಳು. ಅದೆಲ್ಲದರ ಜೊತೆಗೆ ಮುಂದೆ ಇದೀಗ ಮೂಡಿ ಬರ್ತಾ ಇದೆ ಅರ್ಮಾನ್ ಮಲಿಕ್ರವರ ಧ್ವನಿಯಲ್ಲಿ ನೀನು ಇರದೆ ಮುಂಗಾರು ಮಳೆ ಭಾಗ ಎರಡರಿಂದ. ಅದರ ಜೊತೆಗೆ ಸೋನು ನಿಗಮರವರ ಧ್ವನಿಯಲ್ಲಿ ತುಸು ಪ್ರೀತಿಯ ಪೆಸು ನುಡಿಗೆ. ಈ ಹಾಡು ನಿಮ್ಮೆಲ್ರಿಗೂ ಗೊತ್ತಿದೆ, ಇದು ನಿಮ್ಮೆಲ್ಲರ ಪ್ರೀತಿಯ ಸಿಂಪಲ್ ಆಗಿರೋ ಲವ್ ಸ್ಟೋರಿ ಚಿತ್ರದಿಂದ.

0: ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 7:28. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಗಳು ಇದೀಗ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗಾಗಿ. 7:35 ಮೂಡಿ ಬರಲಿದೆ ವಾರ್ತಾ ಸಂಚಿಕೆ. ತದನಂತರ ವಿಶೇಷ ಕಾರ್ಯಕ್ರಮ ನಿಮ್ಮೆಲ್ಲರಿಗಾಗಿ ಮೂಡಿ ಬರಲಿದೆ, ಒಲವಿನ ಆಲಾಪ.
1: ಮನದ ಮನೆಯ ಕಿಟಕಿಯನ್ನು ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ,

0: ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು
1: ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನ್ ಬಿಲ್ಲು. ಸಮಯವಾಗಿದೆ 7:35:44 ನೀನು ಕೆಲವೇ ಕ್ಷಣದಲ್ಲಿ ಆಲಿಸೋಣ ಕನ್ನಡದಲ್ಲಿ ವಾರ್ತಾ ಸಂಚಿಕೆ. ತದನಂತರ ಮುಳುಬಿರಲಿದೆ ಕಾರ್ಯಕ್ರಮ ಒಲವಿನ ಆಲಾಪ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ಧ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ವಾರ್ತೆಗಳ ವಿವರ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನೂ 2 ವರ್ಷ ಅವಧಿ ಇದ್ದು ಇಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಷನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಟಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಸಂಜೆ ಅವರು ಕೇರಳಕ್ಕೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ದೇಶದಲ್ಲಿರುವ ಪ್ರತಿಯೊಬ್ಬ ಅಕ್ರಮ ನುಸುಳುಕೋರರನ್ನು ಗುರುತಿಸಿ ಹೊರಹಾಕಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ಸೋನಿಪುರ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶ ಗಡಿಯಿಂದ ಆಗುತ್ತಿದ್ದ ನುಸುಳುವಿಕೆ ಈಗಾಗಲೇ ಇಳಿಮುಖವಾಗಲು

ಪ್ರಾರಂಭಿಸಿದೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಸಚಿವರು ಗಾಂಧಿನಗರ ಜಿಲ್ಲೆಯಲ್ಲಿ 340 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. 2029 ಮಾರ್ಚ್ ವೇಳೆಗೆ ಎಲ್ಲರೂ ವಸತಿ ಕಲ್ಪಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನು ಬಿಡುಗಡೆ ಮಾಡಿದೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ

0: ಯೋಜನೆಯಡಿ ನಿಗದಿಪಡಿಸಲಾಗಿರುವ 4.95 ಕೋಟಿ ಮನೆಗಳ ಒಟ್ಟು ಗುರಿಯಲ್ಲಿ ಈಗಾಗಲೇ 3.91 ಕೋಟಿ ಮನೆಗಳಿಗೆ ಮಂಜೂರಾತಿ ಸಿಕ್ಕಿದ್ದು 3.05 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ಮನೆಗಳೊಂದಿಗೆ ರಸ್ತೆ, ವಿದ್ಯುತ್, ಕುಡಿಯುವ ನೀರು ಹಾಗೂ ಶೌಚಾಲಯಗಳಂತಹ ಮೂಲ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದ ಅವರು, ಮಂಜೂರಾದ ಮನೆಗಳಲ್ಲಿ 75% ಮಹಿಳೆಯರ ಹೆಸರಿನಲ್ಲಿ ಅಥವಾ ಜಂಟಿ ಮಾಲೀಕತ್ವದಲ್ಲಿ, ಇದು ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ ಎಂದರು. ಬಾಕಿ ಇರುವ ಮನೆಗಳ ಅನುಮೋದನೆಯನ್ನು ಜೂನ್ 30 ಒಳಗಾಗಿ ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಸೂಚಿಸಿದ ಸಚಿವರು, ಜೂನ್ 5 ವಿಶ್ವ ಪರಿಸರ ದಿನದಂದು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಪ್ರತಿಯೊಬ್ಬ ಫಲಾನುಭವಿಯು ಕನಿಷ್ಠ 1 ಸಸಿ ನೆಡುವಂತೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದು ಸರ್ಪ್ರೈಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಟಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಸಭೆಯ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಹಾಗೂ ಮೆಡಿಟೇರಿಯನ್ ಪ್ರದೇಶದಲ್ಲಿ ಭಾರತದ ಹಿತಾಸಕ್ತಿಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸರ್ಪ್ರೈಸ್ ಲಿಮೊಸೋಲ್ನಲ್ಲಿ ಇಂದು ನಡೆದ ಐರೋಪ್ಯ ಒಕ್ಕೂಟ ವಿದೇಶಾಂಗ ಸಚಿವರ ಅನೌಪಚಾರಿಕ ಜಿಮ್ನಿಚ್ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಭಾಗವಹಿಸಿದ್ದು, ಈ ಉನ್ನತ ಮಟ್ಟದ ಸಭೆಯಲ್ಲಿ ಜಾಗತಿಕವಾಗಿ ಉದಯೋನ್ಮುಖ ಬಹುಮುಖಿ ವ್ಯವಸ್ಥೆಯಲ್ಲಿನ ಹಿತಾಸಕ್ತಿಗಳು, ಪ್ರಾಯೋಗಿಕ ಸಹಯೋಗಗಳು ಮತ್ತು ಪರಸ್ಪರ ಅಭಿವೃದ್ದಿಯ ಅವಕಾಶಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವರು ಸ್ಪೇನ್, ಉಕ್ರೇನ್, ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಸಿಂಗಾಪುರ ರಕ್ಷಣಾ ಕಾರ್ಯದರ್ಶಿ ಜೋಸೆಫ್ ಲಿಯಾಂಗ್ ಅವರ ಜಂಟಿ ಅಧ್ಯಕ್ಷತೆಯಲ್ಲಿ ಸಿಂಗಾಪುರದಲ್ಲಿಂದು 16ನೇ ರಕ್ಷಣಾ ನೀತಿ ಸಂವಾದ ನಡೆಯಿತು. ಭಾರತ ದಕ್ಷಿಣ ಕೊರಿಯಾ ದೇಶಗಳ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನು ಮೇಲ್ದರ್ಜೆಗೇರಿಸುವ ಭಾಗವಾಗಿ ಡಿಜಿಟಲ್ ವ್ಯಾಪಾರ ಪೂರೈಕೆ ಸರಪಳಿ ಹಾಗೂ ಕೈಗಾರಿಕಾ ಸಹಭಾಗಿತ್ವದ ಕುರಿತು ಚರ್ಚಿಸಲು ಪ್ರತ್ಯೇಕ ಉಪಗುಂಪುಗಳನ್ನು ರಚಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೊರಿಯಾದ ವಾಣಿಜ್ಯ ಸಚಿವ ಯೋಯೋ ಹನ್ಕು ಅವರು 20 ಏಪ್ರಿಲ್ ಸಹಿ ಮಾಡಿದ ಜಂಟಿ ಪ್ರಕಟಣೆಗೆ ಅನುಗುಣವಾಗಿ ನವದೆಹಲಿಯಲ್ಲಿ ಈ ಮಾತುಕತೆಗಳು ಜರುಗಲಿವೆ. ಸಂವಾದ, ಚರ್ಚೆ, ಒಮ್ಮತ ಮತ್ತು ಭಿನ್ನಾಭಿಪ್ರಾಯಗಳಿಂದ ಪ್ರಜಾಪ್ರಭುತ್ವವು ಸದೃಢವಾಗಿ ಬೆಳೆಯುತ್ತದೆ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ದೆಹಲಿ ವಿಧಾನಸಭೆಯಲ್ಲಿ 1924 ಕೇಂದ್ರ ಶಾಸನ ಸಭೆಯ 407 ಕಲಾಪಗಳ ನಡಾವಳಿಕೆಗಳನ್ನೊಳಗೊಂಡ 89 ಸಂಪುಟಗಳ ಬೃಹತ್ ಸಂಕಲನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಸಂಗ್ರಹವು ಮುಂದಿನ ಪೀಳಿಗೆಗೆ ಅಮೂಲ್ಯ ಮಾರ್ಗದರ್ಶಿಯಾಗಲಿದೆ ಎಂದರು. ದೇಶದ ಕಠಿಣವಾಗಿ ಶ್ರಮಿಸುವ ರೈತರ ನಿರಂತರ ಶ್ರಮದಾನದಿಂದಾಗಿ ಭಾರತದಲ್ಲಿಂದು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಈ ವರ್ಷ ದೇಶದ ಆಹಾರ ಧಾನ್ಯ ಉತ್ಪಾದನೆ ಕಳೆದ ವರ್ಷಕ್ಕಿಂತ 5.3% ಹೆಚ್ಚಳವಾಗಿದ್ದು 376 ದಶಲಕ್ಷ ಟನ್ ದಾಟುವ ಅಂದಾಜಿದೆ ಎಂದರು. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಇಂದು ಭಾರತದ ಆಟಗಾರರು 4 ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಹಾಗೂ ಮಿಶ್ರ ಡಬಲ್ಸ್ನ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ

0: ಬದ್ಧ ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನಮಸ್ಕಾರ ಎಲ್ಲರಿಗೂ. 7:45 ಅಂತ ನಮ್ಮ ಸ್ಟುಡಿಯೋ ಕ್ಲಾಕ್ ಹೇಳುವಾಗ ಪ್ರೀತಿಯ ಮಾತುಗಳನ್ನ ಕೇಳೋದಕ್ಕೆ, ಚಂದದ ಗೀತೆಗಳನ್ನ ಆಸ್ವಾದಿಸೋದಕ್ಕೆ ಜೊತೆಯಾಗ್ತಾ ಇದ್ದೀವಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯೋರ್ಸ್. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಏನಿವತ್ತಿನ ಮಾತು, ಪ್ರೀತಿಯ ಮಾತು ಅಂತ ನೀವು ಕೇಳ್ತಾ ಇದ್ರೆ ನಾವು ಹೇಳ್ತಾ ಇದ್ದೀವಿ. ಇವತ್ತಿನ ಮಾತು ಮಾತಿನ ಬಗ್ಗೆ ಅಲ್ಲ, ಅರೆ ಮತ್ತೆ ಮತ್ತೆ ಮೌನದ ಬಗ್ಗೆ. ಹೌದು ರೀ, ಪ್ರೀತಿಯ ಮೌನದ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ.

ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಗಾದೆ ಮಾತನ್ನ ಚಿಕ್ಕವರಿದ್ದಾಗಿ ನಾನು ಕೇಳ್ಕೊಂಡೇ ಬಂದಿದ್ದೀವಿ. ಇದು ಪ್ರೀತಿಯಲ್ಲೂ ಕೂಡ ಅನ್ವಯಿಸುತ್ತಾ ಅಂದ್ರೆ ಖಂಡಿತವಾಗ್ಲೂ ಹೌದು. ಹೀಗಂತಾರೆ ಪ್ರೀತಿಸಿದವರು, ಯಾಕಂದ್ರೆ ಮಾತುಗಳಲ್ಲಿ ಕಟ್ಕೊಡಕ್ಕಾಗದಿರುವಂತಹ ಭಾವನೆಗಳನ್ನ ಮೌನ ಚಿಟಿಕೆ ಹೊಡೆಯೋಷ್ಟರಲ್ಲಿ ಅರ್ಥ ಮಾಡಿಸ್ಬಿಡುತ್ತಂತೆ. ಈ ಅನುಭವ ನಿಮಗೂ ಕೂಡ ಆಗಿದ್ಯಾ? ಸಾಕ್ತಾ ಇದ್ದೀವಿ ಮೌನದ ಜೊತೆಯಾಗಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ.

ಕನ್ನಡ ಕಾಮನವಿಲ್ಲೂ 101.3 ಮೆಗಾಹರ್ಟ್ಸ್ನ ಕೇಳ್ತಾ ಇದ್ದೀರಾ. ಇದು ಒಲವಿನ ಆಲಾಪ ಕಾರ್ಯಕ್ರಮ. ಇವತ್ತು ಮಾತಾಡ್ತಾ ಇದ್ದೀವಿ ಪ್ರೀತಿಯ ಮೌನದ ಬಗ್ಗೆ. ಮಾತುಗಳಲ್ಲಿ ಕಟ್ಕೊಡೋಕಾಗದೇ ಇದ್ರೂ ಕೂಡ ಪ್ರೀತಿ ಅನ್ನೋದು ಮೌನದಲ್ಲಿ ಎಲ್ಲವನ್ನ ಹೇಗಪ್ಪ ತಿಳಿಸ್ಬಿಡುತ್ತೆ ಅನ್ನೋ ಪ್ರಶ್ನೆ ಎದುರಾದಾಗ ಅರಿಸ್ಟಾಟಲ್ ಅವರು ಹೇಳಿರೋ ಮಾತು ನೆನಪಾಗುತ್ತೀರಿ. ಪ್ರೀತಿ ಅನ್ನೋದು ಒಂದೇ ಆತ್ಮದಲ್ಲಿ ರಚಿತವಾದ ಆದರೆ ಎರಡು ಜೀವಗಳಲ್ಲಿ ನೆಲೆಸಿರುವಂತಹ ಭಾವನೆ ಅಂತ ಅವ್ರು ಹೇಳಿದ್ದಾರೆ. ನಾವಿದನ್ನ ಎರಡು ಜೀವ ಒಂದೇ ಆತ್ಮ ಅಂತ ಹೇಳ್ತೀವಿ. ಬಹುಶಃ ಇದೇ ಕಾರಣ ಇರಬಹುದಾ? ನಿಮ್ಗೇನನ್ಸುತ್ತೆ?

ಅಲ್ಲಿರೋ ಮೌನ ಯಾವಾಗ್ಲೂ ಕೂಡ ಖುಷಿಯನ್ನೇ ಕೊಡಬೇಕು ಅಂತಿಲ್ಲ. ಎಷ್ಟೋ ಬಾರಿ ಪ್ರೀತಿಯಲ್ಲಿರುವಂತಹ ಮೌನ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರೋದಕ್ಕೋ ಅಥವಾ ಪರಸ್ಪರರನ್ನ ಗೌರವಿಸೋದಕ್ಕೋ ಸಾಕ್ಷಿಯಾಗಿರುವುದಿಲ್ಲ. ಬದಲಾಗಿ ಅದು ಇಬ್ಬರ ನಡುವೆ ಇರುವಂತಹ ಅಂತರವನ್ನ, ಅಸಹನೀಯತೆಯನ್ನ, ಬೇಸರವನ್ನ, ದುಃಖವನ್ನ ಪ್ರತಿಬಿಂಬಿಸುತ್ತೆ. ಆ ಮೌನದ ನೋವು ಕ್ಷಣ ಕ್ಷಣವನ್ನ ಕೂಡ ಯುಗವನ್ನಾಗಿಸ್ತಾ ಇರುತ್ತೆ. ಆ ನೋವು ತುಂಬಾ ಜನರ ಅನುಭವಕ್ಕೆ ಖಂಡಿತವಾಗ್ಲೂ ಬಂದಿರುತ್ತೆ, ಹೌದಲ್ವಾ?

ನಗ್ತಾ ನಗ್ತಾ ಬಾಳುತ್ತೆ. ಅದೇ ಮೌನಕ್ಕಿರೋ ಶಕ್ತಿ. ಮಾತು ಮತ್ತು ಮೌನ ಹಿತಮಿತವಾಗಿ ನಿಮ್ಮ ಒಲವ ಬದುಕಿನಲ್ಲಿ ಸಮ್ಮಿಳಿತವಾಗಲಿ, ಸದಾ ಸಂತೋಷವನ್ನೇ ಹೊತ್ತು ತರಲಿ ಅಂತ ಆಶಿಸ್ತಾ ಈ ಹೊತ್ತಿನ ಒಲವಿನ ಆಲಾಪ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರೀ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೇನ್ಬೋ 9:16. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಅದ್ಭುತ ಸುಮಧುರ ಹಿಂದಿ ಚಿತ್ರಗೀತೆಗಳೊಂದಿಗೆ ಸಾಗುವಂತಹ ಸಮಯ ನಿಮ್ಮೆಲ್ಲರಿಗೂ ಈ ಹೊತ್ತು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇರೋದು ಆರ್ ಜಿ ಪ್ರವೀಣ್. ಜೋಯಿಸಿದ್ದು ಕಾರ್ಯಕ್ರಮ ಸುಕೂನ್ ಕೇಪಲ್. ಕಾರ್ಯಕ್ರಮನ ಇದೀಗ ಶುರು ಮಾಡೋಣ. ಹನ್ಸ್ ಸಿಂಗ್ ರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯರು ಕೂಡ ಹಾಡಿಗೆ ಜೊತೆ ಹಾಕ್ತಿದ್ದಾರೆ. ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಶೀರ್ಷಿಕೆ ಗೀತೆ.
2: I see.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಸುಕುನ್ ಕೆಪ್ಪಲ್ ಕಾರ್ಯಕ್ರಮದಲ್ಲಿ ಸುಪೀನ್ ರವರ ಧ್ವನಿಯಲ್ಲಿ ದಿಲ್ ತೂ ಹಿ ಪತಾ ಹಾಡುವಲ್ಲಿ ಶಶನ್ ಅವರು ಕೂಡ ಹಾಡಿಗೆ ಧ್ವನಿಯಾಗಿದ್ದರು. ಇನ್ನೀಗ ರಾಹತ್ ಫತೇ ಅಲಿ ಖಾನ್ ರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ದಬಂಗ್ ಚಿತ್ರದಿಂದ ದಗಾಬಾಸ್ರೆ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 9:37 ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಗೀತೆಗಳು ಈ ಹೊತ್ತು ಮೂಡಿ ಬರ್ತಾ ಇದೆ. ನೈನೊಮೆ ಸಪ್ನ ಹಾಡು ಶ್ರೇಯಾ ಘೋಷಾಲ್ ಹಾಗೆ ಅಮಿತ್ ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂತು ಹಿಮ್ಮತ್ವಾಲ ಕ್ಷೇತ್ರದಿಂದ. ಇನ್ನೀಗ ಹಿಮೇಶ್ ರೇಷ್ಮಿಯಾರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಸಾರಿ ಸಾರಿ ರಾತ್.

ಇರುವಂತಹ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ ಜಯಪುಟ್ಟ ಸ್ವಾಮಿರವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ಅವರಿಂದ ಸಂದೇಶ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳು. ಇದೇ ರೀತಿಯ ಹಾಡುಗಳು ಇನ್ನೀಗ ಮೂಡಿ ಬರಲಿದೆ. ಸಮಯ ಆಗಿದೆ 9:07. ಕೊನೆಯ ಎರಡು ಗೀತೆಗಳೊಂದಿಗೆ ಇವತ್ತಿನ ಸುಕೂನ್ ಕೇಪಲ್ ಕಾರ್ಯಕ್ರಮ ಕೊನೆಯಾಗಲಿದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ಜೆ ಪ್ರವೀಣ್ ಜೋಯಿಸ್. ಕೇಳ್ತಾನೆ ಇರಿ, ಟ್ಯೂನ್ ಮಾಡ್ರಿ. ಇದು ಕನ್ನಡ ಕಾಮನವಿಲ್ಲು FM ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನ ಬೆಲುವು ಎಫ್ಎಂ ರೇನ್ಬೋ. ಸಮಯ ಆಗಿದೆ 10 ಗಂಟೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಕನಸಿನ ಲೋಕ. ಕನಸಿನ ಹಾಡುಗಳನ್ನು ಕೇಳ್ತಾ ಕನಸಿನ ಮಾಯಾಲೋಕಕ್ಕೆ ಹಾರುವಂತಹ ಸಮಯ ಸಮಧುರ. ಕನ್ನಡ ಚಿತ್ರಗೀತೆಗಳು ಈ ಹೊತ್ತು ನಿಮ್ಮೆಲ್ಲರಿಗಾಗಿ ಮೂಡಿಬರಲಿದೆ. ಕಾರ್ಯಕ್ರಮ ಇದೀಗ ಶುರುವಾಗ್ತಾ ಇದೆ. ಮಾಸ್ತಿಗುಡಿ ಚಿತ್ರದಿಂದ ಚಿಪ್ಪಿನೊಳಗಡೆ

ನೀವು ಕೇಳ್ತಾ ಇರೋದು ಕನಸಿನ ಲೋಕ ಕಾರ್ಯಕ್ರಮ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ಇನ್ನೀಗ ಮೂಡಿ ಬರ್ತಾ ಇದೆ. ಕಾರ್ತಿಕ್ ರವರ ಧ್ವನಿಯಲ್ಲಿ ಚಿಯಾ ತೇರಿ ಚಿಯಾ ಮೇರಿ ಭಜರಂಗಿ ಚಿತ್ರದ ಈ ಗೀತೆಗೆ ಜಯಂತ್ ಕಾಯ್ಕಿಣಿರವರ ಸಾಹಿತ್ಯ, ಅರ್ಜುನ್ ಚಂಡ್ಯಾರವರ ಸಂಗೀತ ಸಂಯೋಜನೆಯಲ್ಲಿ.

ಇದು ಎಫ್ ಎಂ ರೇನ್ಬೋ ಕನ್ನಡ ಕವನ ಬ್ಲೂಸ್, ಸುಮಧುರ ಗೀತೆಗಳ ಈ ಪಯಣ ಹೀಗೆ ಮುಂದುವರಿಯುತ್ತೆ. ಇದು ಕಾರ್ಯಕ್ರಮ ಕನಸಿನ ಲೋಕ, ಇನ್ನೀಗ ಮೂಡಿ ಬರ್ತಾ ಇದೆ. ಸಿದ್ಧಾರ್ಥ ಬೆಳ್ಮನೂರವರ ಧ್ವನಿಯಲ್ಲಿ ಬಾನ ತೊರೆತು ನೀಲಿ.

ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 10:27 ಅದ್ಭುತವಾದ ಗೀತೆಗಳು ಮೂಡಿ ಬರ್ತಾ ಇದೆ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಇನ್ನೀಗ ಮೂಡಿ ಬರ್ತಾ ಇದೆ ರಾಜಕೃಷ್ಣನ್ ರವರ ಧ್ವನಿಯಲ್ಲಿ ಉಸಿರಾಗುವೆ ಅನುರಾಧ ಭಟ್ರವರು ಕೂಡ ಜೊತೆಯಾಗ್ತಿದ್ದಾರೆ. ಈ ಗೀತೆ ಬಹುಪರಾಕ್ಷಿತ್ವದಿಂದ

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲು ಕನಸಿನ ಲೋಕ ಕಾರ್ಯಕ್ರಮ ಹೀಗೆ ಮುಂದುವರಿಯುತ್ತೆ. ಸಮಯ 10:38 ಇನ್ನೀಗ ಮೂಡಿ ಬರ್ತಾ ಇದೆ. ಕಾರ್ತಿಕ್ ರವರ ಧ್ವನಿಯಲ್ಲಿ ನಿನ್ನ ಧ್ವನಿಗಾಗಿ ಹಂಸಕಾಯರವರು ಕೂಡ ಹಾಡಿಗೆ ಧ್ವನಿಯಾಗಿದ್ದಾರೆ. ಕೇಳ್ತಾನೆ ಟ್ಯೂನ್ ಮಾಡ್ರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲು.

ಎಫ್ ಎಂ ರೇಡಿಯೋ ಕನ್ನಡ ಕಾಮನಬಿಲ್ಲು 10:26. ಇದು ಕನಸಿನ ಲೋಕ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಗೀತೆಗಳು ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ, ಕನಸಿನ ಲೋಕ ಕಾರ್ಯಕ್ರಮದ ಹಾಡುಗಳಿಗೆ ಅಂತ ಹೇಳ್ತಾ ಇದೀಗ ಮೂಡಿ ಬರ್ತಾ ಇದೆ ಸೌಂದರ್ಯ ಸಮರ.

ಇದು ಕನ್ನಡ ಕಾಮನ್ ಬಿಲ್ಲು ಸೊಗಸಾದ ಈ ಕನಸಿನ ಲೋಕವನ್ನು ತೊರೆಯುವಂತಹ ಸಮಯ ಆಗಿದೆ. 11:27 ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮೂಡಿಬರಲಿದೆ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆಯ ನಂತರ 11:10 ನಾಳೆ ಬೆಳಗ್ಗೆ 5:53 ನಮ್ಮ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ದೆಹಲಿಯ FM ಗೋಲ್ಡ್

0: ಕೃಷ್ಣ ಸಹ ಪ್ರಸಾದದೊಂದಿಗೆ ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾವ್ದು ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆ ಆಗಿದ್ದು ಆರ್ ಜೆ ಪ್ರವೀಣ್ ಜೋ. ಸದಾ ನಗನಗ್ತಾ ಇರಿ, ಖುಷಿ ಖುಷಿಯಿಂದ ಇರಿ. ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಶುಭರಾತ್ರಿ.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

है कहीं तेरी मेरी बात भी आदि न।